ನಮಸ್ಕಾರ ಶ್ರೋತೃಗಳೇ, ಶುಭೋದಯ. ಇದು ಆಕಾಶವಾಣಿ ಬೆಂಗಳೂರು ನಿಲಯ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ವೈಶಾಖ ಮಾಸದ 25 ದಿನ, ಅಂದರೆ 2026 ಇಸವಿ ಮೇ ತಿಂಗಳ 15 ತಾರೀಖು ಶುಕ್ರವಾರ. ಸಮಯ 5:58:45. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಇಂದಿನ ಕಾರ್ಯಕ್ರಮಗಳನ್ನು ಆಲಿಸಲು ಆತ್ಮೀಯವಾಗಿ ಸ್ವಾಗತಿಸುತ್ತಿರುವುದು ನಿಮ್ಮ ರೇಡಿಯೋ ಗೆಳತಿ ಅಕ್ಷತಾ.

ಆಕಾಶವಾಣಿ ಬೆಂಗಳೂರು ಕೇಂದ್ರ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಇಂದು ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, ಡಾ ರಂಜಾನ್ ದರ್ಗಾ ಅವರಿಂದ, ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 7:15 ಎಂಡಿ ಪಲ್ಲವಿ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲೋ, 8:35 ಆಕಾಶಬುಟ್ಟಿ, ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸಲಿದ್ದಾರೆ. ನಿವೃತ್ತ ಸುಬೇದಾರ್ ನಾಗರಾಜು ಕೆ, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30 ಗಾನಗಂಗೆ, 10:30 ಸುನ್ಹರೇಪಲ್, 11:00 ಸವಿನೆನಪು, 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಈ ಸಂಜೆ 5:30 ಗೆರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿರಂಗದಲ್ಲಿ ಬೇಸಿಗೆಯಲ್ಲಿ ಹಿಪ್ಪು ನೇರಳೆಯಲ್ಲಿ ಬಾಧಿಸುವ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಯಶಿಕಾ ಎಂಪಿ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ. 7:45 ಸಿರಿಗಂಧ, 9:15 ಎಂ ಪ್ರಭಾಕರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇಂದು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪ್ರಸಾದ್ ಅವರ ವೀಣಾವಾದನವನ್ನು ಆಲಿಸಲಿದ್ದೀರಿ. ರಾತ್ರಿ 10:30 ಗೀತ ಚಂದ್ರಿಕೆ ಮೆಲಡಿ ಟೈಮ್ ಪ್ರಸಾರವಾಗಲಿದೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಬೆಂಗಳೂರು ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದ ಎರಡು ಗೀತೆಗಳನ್ನು ಹಾಡಿದ್ದಾರೆ ಬಾಲಸುಬ್ರಹ್ಮಣ್ಯ ಶರ್ಮಾ. ಮೊದಲಿಗೆ ಕೇಳೋಣ ಪುರಂದರದಾಸರ ರಚನೆ ಮಹದಾದಿ ದೇವ ನಮೋ.

ಇದುವರೆಗೆ ಬಾಲಸುಬ್ರಹ್ಮಣ್ಯ ಶರ್ಮಾ ಅವರ ಧ್ವನಿಯಲ್ಲಿ ಪುರಂದರದಾಸರ ರಚನೆಗಳನ್ನು ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ ಜನಾರ್ಧನ್, ವೀಣೆ ಎಂಆರ್ ಮಂಜುಳಾ, ಮೃದಂಗ ಸುನೀಲ್ ಸುಬ್ರಹ್ಮಣ್ಯ. ಇನ್ನೀಗ ಕೇಳೋಣ ನಿಜಗುಣ ಶಿವಯೋಗಿಯವರ ವಚನ ವೃಂದಗಾನದಲ್ಲಿ ಮೂಡಿಬರುತ್ತಿದೆ, ಕರುಣಿಸು ಕಾಡದೆನ್ನುವನು.

0: ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 6:30. ಇನ್ನೀಗ ಕೇಳೋಣ ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ.
1: ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವ ನಿಕ್ಕಿದಡೆ, ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಸರ್ವರ ಅನುಭವದ ಒಟ್ಟು ರೂಪವೇ ಅನುಭವ. ಅನುಭವ ಎಂಬುದು ಮಕರಂದದ ಹಾಗೆ, ಅನುಭಾವ ಎಂಬುದು ಜೇನುತುಪ್ಪದ ಹಾಗೆ. ಜೇನು ಹುಳುಗಳು ಹೂವಿಂದ ಹೂವಿಗೆ ಹಾರಿ ಅವುಗಳ ಮಕರಂದವನ್ನು ಹೀರುತ್ತವೆ. ತಮ್ಮ ದೇಹದೊಳಗಿನ ರಾಸಾಯನಿಕ ಅಂಶವನ್ನು ಆ ಮಕರಂದದ ಜೊತೆ ಬೆರೆಸಿ ಜೇನುಗೂಡಲ್ಲಿ ಸಂಗ್ರಹಿಸುವುದರ ಮೂಲಕ ಜೇನುತುಪ್ಪವನ್ನು ಸೃಷ್ಟಿಸುತ್ತವೆ. ಅನುಭವ ಮಂಟಪದಲ್ಲಿ ಸರ್ವ ಶರಣರ ಅನುಭವದ ಸಾರವೇ ಅನುಭಾವ. ವಿವಿಧ ಕಾಯಕ ಜೀವಿಗಳಾದ ಶರಣರು ಕಾಯಕದ ಮೂಲಕ ಪಡೆದ ಅನುಭವಕ್ಕೆ ತಮ್ಮ ಸಂಸ್ಕಾರದ ಭಾವ ತುಂಬುತ್ತಾರೆ, ಅನುಭವ ಮಂಟಪದ ಚಿಂತನ ಗೋಷ್ಠಿಯಲ್ಲಿ ಭಾಗವಹಿಸುತ್ತಾರೆ. ಎಲ್ಲ ಶರಣರ ಅನುಭವ ಮತ್ತು ಸಂಸ್ಕಾರದಿಂದ ಕೂಡಿದ ಅನುಭಾವವನ್ನು ಆನಂದಿಸುತ್ತಾರೆ. ಜೇನುಗೂಡಿನಲ್ಲಿ ರಾಣಿ ಜೇನು ಎಲ್ಲವನ್ನೂ ನಿಭಾಯಿಸುವಂತೆ ಶರಣರಲ್ಲಿ ಲಿಂಗತತ್ವವೇ ಎಲ್ಲವನ್ನೂ ನಿಭಾಯಿಸುತ್ತದೆ. ಸರ್ವ ಸಮತ್ವ ಭಾವದಿಂದ ಕೂಡಿದ ಭಕ್ತಿಯನ್ನು ಲಿಂಗತತ್ವ ಬಯಸುತ್ತದೆ. ಮಾನವ ವಿಮೋಚನೆಯ ತತ್ವವೇ ಲಿಂಗತತ್ವ. ಪ್ರಖರವಾದ ಮಾನವೀಯ ಪ್ರಜ್ಞೆಯಿಂದ ಕೂಡಿದ ಭಕ್ತಿ ಮಾರ್ಗದಿಂದ ಮಾತ್ರ ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸುವ ಲಿಂಗ ಸಮಾಜವನ್ನು ಸೃಷ್ಟಿಸಲು ಸಾಧ್ಯ. ಬಸವಣ್ಣನವರು ಇಂಥ ಭಕ್ತಿಯ ಕುರಿತು ಈ ವಚನದಲ್ಲಿ ತಿಳಿಸುತ್ತಾರೆ. ಎಲ್ಲ ಸ್ತರದ ಜನಸಮುದಾಯಗಳ ಅನುಭವ ಮತ್ತು ಸಂಸ್ಕಾರಗಳಿಗೆ ಭಕ್ತಿ ಎಂದು ಕರೆಯುತ್ತಾರೆ. ಎಲ್ಲರ ಅನುಭವ ಮತ್ತು ಸಂಸ್ಕಾರಗಳನ್ನು ತಮ್ಮದಾಗಿಸಿಕೊಳ್ಳುವುದರ ಮೂಲಕ ಮಹಾನುಭಾವಿಯಾಗುತ್ತಾರೆ. ಎಲ್ಲರ ಭಕ್ತಿ ಭಿಕ್ಷೆಯಿಂದ ಅವರ ಅನುಭವದ ಪಾತ್ರೆ ತುಂಬಿದೆ. ಅಂತೆಯೇ ಅವರಿಗೆ ಮಾನವನನ್ನು ಎಲ್ಲ ರೀತಿಯ ಬಂಧನಗಳಿಂದ ವಿಮೋಚನೆಗೊಳಿಸುವ ಮಾರ್ಗವನ್ನು ಕಂಡುಹಿಡಿಯಲು ಸಾಧ್ಯವಾಯಿತು. ಅನುಭವಾಮೃತದಿಂದ ಅವರು ಸತ್ಯ ಮತ್ತು ಅಸತ್ಯದ ಅಂತರವನ್ನು ಕಂಡುಕೊಂಡರು, ಸುಲಿಗೆಯ ಮೂಲವನ್ನು ಅರಿತರು. ಹೀಗಾಗಿ ಜಾತಿ, ಮತ, ಪಂಥ, ವರ್ಗ, ವರ್ಣ, ಲಿಂಗ ಮುಂತಾದ ಭೇದಗಳಿಂದ ಮಾನವ ಕುಲವನ್ನು ಮೇಲಕ್ಕೆತ್ತುವ ಕಾಯಕ ಸಿದ್ಧಾಂತವನ್ನು ರೂಪಿಸಿದರು. ಆಗ ಕಾಯಕ ಜೀವಿಗಳೆಲ್ಲ ಮೂಢನಂಬಿಕೆಯ ಕರ್ಮ ಸಿದ್ಧಾಂತವನ್ನು ವಿರೋಧಿಸುವ ಶಕ್ತಿಯನ್ನು ಪಡೆದರು. ಎಲ್ಲಿಯವರೆಗೆ ನಾವು ಇಂಥ ಕಾಯಕ ಜೀವಿಗಳ ಅನುಭವಕ್ಕೆ ಬೆಲೆ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ನಾಗರಿಕ ಸಮಾಜವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಭಕ್ತಿ ಎಂಬ ಇಂಥ ಮಾನವೀಯ ಪ್ರಜ್ಞೆ ಇಲ್ಲದವನೇ ಬಡವ ಎಂಬುದನ್ನು ಬಸವಣ್ಣನವರು ಸೂಚಿಸಿದರು. ಹೀಗೆ ಬಸವಣ್ಣನವರು ಎಲ್ಲ ಜಾತಿ ಜನಾಂಗಗಳ ಅನುಭವವನ್ನು ತಮ್ಮದಾಗಿಸಿಕೊಂಡರು. ಅವರಲ್ಲೇ ಒಬ್ಬರಾಗಿ ಸಮಾಜವನ್ನು ನೋಡಿದರು. ಅಸಮಾನತೆಯ ಸಮಾಜ ಅಸಹನೀಯವೆನಿಸಿತು. ಇಂಥ ಕುರೂಪ ಸಮಾಜವನ್ನು ಸುಂದರ ಸಮಾಜವನ್ನಾಗಿಸಲು ಪಣತೊಟ್ಟರು. ಕೆಳ ಜಾತಿಗಳಿಂದ ಬಂದ ಸತ್ಪುರುಷರಾದ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ದಾಸಯ್ಯ ಮುಂತಾದವರ ಅನುಭವ ಬಸವಣ್ಣನವರಿಗೆ ಶ್ರೀರಕ್ಷೆಯಾಯಿತು. ಅವರ ಅನುಭವದ ಪಾತ್ರೆಯನ್ನು ತುಂಬಿಸಿದವರೇ ಇಂಥ ಕಾಯಕ ಜೀವಿಗಳು. ಈ ಲಕ್ಷಾಂತರ ಜನರ ಅನುಭವದಿಂದ ಒಂದು ನಾಗರಿಕತೆ ನಿರ್ಮಾಣವಾಗುವುದು, ಅವರೆಲ್ಲರ ಅನುಭವದ ಸಾರವಾದ ಅನುಭಾವದಿಂದ ಮಾನವ ಸಂಸ್ಕೃತಿ ಅರಳುವುದು. ಸುಂದರ ಸಮಾಜಕ್ಕಾಗಿ ಹೋರಾಟ ಮಾಡಬಯಸುವವರು ಮೊದಲು ತಮ್ಮೊಳಗಿನ ವೈರುಧ್ಯಗಳ ವಿರುದ್ಧ ಹೋರಾಡಬೇಕಾಗುತ್ತದೆ. ತಮ್ಮ ಜಾತಿ ಪ್ರಜ್ಞೆಯಿಂದ ಹೊರಬಂದು ಎಲ್ಲ ಜಾತಿಯವರ ಅನುಭವವನ್ನು ಗೌರವಿಸಬೇಕಾಗುತ್ತದೆ. ಆ ಜಾತಿಗಳೊಂದಿಗೆ ಒಂದಾಗುವುದರ ಮೂಲಕ ಜಾತಿ ನಿರ್ಮೂಲನ ಮಾಡಬೇಕಾಗುತ್ತದೆ. ಆ ಮೂಲಕ ಕಾಯಕದ ಮಹಿಮೆಯನ್ನು ಸಾರಬೇಕಾಗುತ್ತದೆ ಎಂದು ಬಸವಣ್ಣನವರು ತಿಳಿಸಿದ್ದಾರೆ. ಬಸವಣ್ಣನವರು ಕಾಯಕ ಜೀವಿಗಳ ಕಷ್ಟ ಅರಿತುಕೊಂಡರು, ಅವರ ಕಾಯಕವನ್ನು ಗೌರವಿಸಿದರು. ಯಾವುದೇ ಕಾಯಕ ದೊಡ್ಡದಲ್ಲ ಅಥವಾ ಚಿಕ್ಕದಲ್ಲ, ಸತ್ಯ ಶುದ್ಧ ಕಾಯಕಗಳೆಲ್ಲ ಪವಿತ್ರವಾದವುಗಳು ಎಂಬ ಆತ್ಮವಿಶ್ವಾಸ ತುಂಬಿದರು. ಕೃಷಿ ಕಾರ್ಯ ಮಾಡುವವರು, ತೊಗಲು ಹದ ಮಾಡುವವರು, ಪಾದರಕ್ಷೆಗಳನ್ನು ತಯಾರಿಸುವವರು, ಕಸಗುಡಿಸುವವರು, ಹೀಗೆ ಎಲ್ಲ ಕಾಯಕ ಜೀವಿಗಳು ತಮ್ಮ ಜಾತಿಗಳ ಚೌಕಟ್ಟುಗಳಿಂದ ಹೊರಬಂದು ಶರಣ ಸಂಕುಲದಲ್ಲಿ ಒಂದಾದರು.
0: ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡಾಕ್ಟರ್ ರಾಜೀವ್ ತಾರಾನಾಥ್ ಸ್ವರಗಳ ಸನ್ಮಿತ್ರ, ಸರೋದ್ ಮಾಂತ್ರಿಕ, ಇಂಗ್ಲಿಷ್ ಪ್ರಾಧ್ಯಾಪಕ ವೃತ್ತಿಯನ್ನು ತ್ಯಜಿಸಿ ಸಂಗೀತಕ್ಕೆ ಅರ್ಪಿಸಿಕೊಂಡವರು. ಅವರ ಪರಂಪರೆಯ ಆಳವಾದ ಜ್ಞಾನ, ಸೃಜನಶೀಲತೆ ನಮ್ಮ ಚಿಂತನೆಗಳನ್ನು ವಿಸ್ತರಿಸಿದವು. ಭಾಷೆಯ ಪ್ರಭುತ್ವ, ಸಂಗೀತದ ಜ್ಞಾನ, ಬರಹಗಳು, ಅವರ ನುಡಿಸುವ ಕ್ರಮ, ಅವರ ಆಲ್ಬಮ್ಗಳು, ಅವರ ವಿವರಣೆಯ ಶೈಲಿ ಎಲ್ಲವೂ ವಿಸ್ಮಯವೇ. ಅವರ ಮಾತುಗಳನ್ನ ಕೇಳೋಣ.
3: ನೀವು ಯಾವುದೇ ಕಲೆಯಲ್ಲಿ ನೋಡಿದ್ರು ಅದಕ್ಕೆ ಒಂದಕ್ಕಿಂತಲೂ ಹೆಚ್ಚು ಆಯಾಮ ಇರುತ್ತೆ. ಎಷ್ಟೋ ಆಯಾಮಗಳಿರುತ್ತೆ. ಜನಪ್ರಿಯ ಆಯಾಮ ಒಂದು, ಔತ್ತಮ್ಯದ ಆಯಾಮ ಇನ್ನೊಂದು. ಔತ್ತಮ್ಯ ಯಾವ ಕಲೆಯಲ್ಲಿ ಮೂಡಿ ಬರ್ತದೋ ಅದು ಸಂಗೀತವಾಗಬಹುದು, ನೃತ್ಯವಾಗಬಹುದು. ಅದು ಸುಮ್ಮನೆ ಮನಮೆಚ್ಚುವುದು ಒಂದೇ ಅಲ್ಲ, ಅದರಲ್ಲಿ ಕೆಲವು ಜಟಿಲವಾದ ಕಲಾತ್ಮಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ಗೆಲ್ಲುವ ಒಂದು ಧೀರ ಪ್ರಯತ್ನ ಇರ್ತದೆ. ಅಭಿಜಾತ ಸಂಗೀತ, ಅಭಿಜಾತ ಕಲೆ ಒಟ್ಟಿನಲ್ಲಿ ಅಂಥ ಕಲೆಯನ್ನು ನಾವು ಗ್ರಹಿಸುವಾಗ ಅದಕ್ಕೆ ನಮ್ಮಿಂದಲೂ ಕೊಡಬೇಕಾದದ್ದಿರ್ತದೆ. ಆ ಕೊಡಬೇಕಾಗಿರುವುದರಲ್ಲಿ ಶಿಸ್ತು ಇರ್ತದೆ. ಇನ್ನೊಂದು, ಈ ಜನಪ್ರಿಯವಾದ ಯಾವುದೇ ಕಲೆಯ ಒಂದು ಆಯಾಮವು ಒಂದು ಅಂಶವಿದೆ. ಅಲ್ಲಿ ನಾವು ಬಾಲ್ಟಿಯಾಗಿದ್ದರೆ ಸಾಕು, ಅದು ಬಂದು ನಮ್ಮಲ್ಲಿ ಬೀಳ್ತದೆ. ಅಂತರ್ಮುಖಿ ಆದಿಗಳಿಗೆ ಇನ್ನೆರಡು ಮಾತು. ಧ್ಯಾನಶೀಲ, ಶರಣಾಗತಿ, ನಾನು ದೇವರಲ್ಲಿ ನಂಬೋದಿಲ್ಲ, ಆದ್ದರಿಂದ ಅದು ಶರಣಾಗತಿ ಹೌದು ಅಲ್ಲೋ. ಆದರೆ ಸಂಗೀತಕ್ಕೇ ಅದರಲ್ಲಿ ನಾವು ಲೀನರಾಗಿ ಐಕ್ಯರಾಗಿ ಆ ಸಂಗೀತಕ್ಕೆ ಶರಣ ಹೋಗ್ತೀವಲ್ಲ, ಅದರಿಂದ ಬಿಡಿಸ್ಕೊಳ್ಳೋದಾಗಲ್ಲ. ಇದು ಮೂಲಭೂತವಾಗಿ ಅದು ತಾತ್ವಿಕವಾಗಿದೆ. ಭಾರತೀಯ ಬಂಧುಗಳು ಯಾರು ಬೇರೆ ರಾಜ್ಯಕ್ಕೆ, ಬೇರೆ ದೇಶಗಳಿಗೆ ವಲಸೆ ಹೋಗಿರ್ತಾರೆ, ಅವರು ಈ ಪ್ರಶ್ನೆಯನ್ನು ಹೆಚ್ಚು ಕೇಳ್ತಾರೆ. ಹೌ ಹ್ಯಾಸ್ ಯುವರ್ ಮ್ಯೂಸಿಕ್ ಚೇಂಜ್ಡ್ ಅಕಾರ್ಡಿಂಗ್ ಟು ಟೈಮ್ಸ್ ಅಂತ. ಏನಂದ್ರೆ ಅವ ಇಲ್ಲಿ ಟಾಂಗಾದೊಳಗೆ ಹೋಗ್ತಿದ್ದ, ಅಲ್ಲಿ ಹೋಗಿ ಕಾರ್ ಕೊಂಡ್ಕೊಂಡು ಆರಾಮಿದ್ದಾನವ. ಅಲ್ಲಿಯ ಸೀರಿಯಸ್ ಸಂಗೀತ ಶ್ರೋತೃಗಳು ಅವರು ಈ ಮಾತು ಕೇಳೋದಿಲ್ಲ. ಈಗ ಒಂದು ಮಾತು ಬಂದಿದೆ, ಒಂದು ಫೆಲೇಶ್ ಸುಳ್ಳು ಮಾತದು. ದಿ ಪ್ರಿಸೈಡಿಂಗ್ ಡ್ಯೂಟಿ ಆಫ್ ದ ಮಾಡರ್ನ್ ಟೈಮ್ಸ್ ಇಸ್ ಸ್ಪೀಡ್, ಸೋ ಮ್ಯೂಸಿಕ್ ಹ್ಯಾಸ್ ಟು ಬಿ ಫಾಸ್ಟ್ ಅಂತ. ನಾ ದಿಸ್ ಈಸ್ ನಾಟ್ ಟ್ರೂ, ದಿಸ್ ಈಸ್ ನಾಟ್ ಟ್ರೂ. ಪಾಶ್ಚಾತ್ಯ ದೇಶಗಳಲ್ಲಿ ನಮಕ್ಕಿಂತಲೂ ಸ್ಪೀಡ್ ಬಹಳ ಜಾಸ್ತಿ. ಅಲ್ಲಿಯೂ ಬೇಥೋವಿನ್ ಮೋಟ್ಸಾರ್ಟಿನ ಸಂಗೀತ ಈಗಲೂ ಅದನ್ನ ಸ್ಪೀಡ್ ಮಾಡೋದಿಲ್ಲ. ಸ್ಪೀಡ್ ಮಾಡಬೇಕಂತೂ ಕೂಡ ಅಲ್ಲಿಯ ಶಾಸ್ತ್ರೀಯ ಸಂಗೀತದ ಶ್ರೋತೃಗಳು ಕೇಳೋದಿಲ್ಲ, ಬೇಡೋದಿಲ್ಲ.

0: ಫಿಲ್ಮ್ ಸಂಗೀತ ಫಾಸ್ಟ್ ಆಯಿತು, ಪಾಪ್ ಮ್ಯೂಸಿಕ್ ಬಂತು, ಆ್ಯಸಿಡ್ ರಾಕ್ ಬಂತು, ಅವನ್ನೆಲ್ಲ ನಾವು ಯಾರವಲ್ಲಿ ತೊಗೊಂಡು ಬಂದವು, ನಮ್ಮ ಫಿಲ್ಮ್ನಲ್ಲೂ ನಾವು ಕುಣಿತೀವಿ ಮಾಡ್ತೀವಿ. ಆದರೆ ಶಾಸ್ತ್ರೀಯ ಸಂಗೀತ ಅದರ ಸ್ಟ್ರಕ್ಚರು ಎಪಿಫ್ಯಾನಿಕ್ ಹೀಗಂದ ಮಾತ್ರಕ್ಕೆ ಅದು ಬದಲಾಗೋದಿಲ್ಲ ಅಂತಲ್ಲ. ಬದಲಾವಣೆಗಳಲ್ಲಿ ಎರಡು ತರಹದ ಬದಲಾವಣೆ ಇದೆ. ಪ್ರಜ್ಞಾಪೂರ್ವಕ ಕಾನ್ಷಿಯಸ್ ಬದಲಾವಣೆ ಒಂದಿದೆ. ಸರಳ ಉದಾಹರಣೆ ನಿಮ್ಗೆ ಕೊಡಬೇಕಂತಂದರೆ ಫ್ಯಾಷನ್, ಅವ ಏನು ಬಟ್ಟೆ ಹಾಕ್ಕೊಳ್ತಾನೆ ಅದು ನೋಡ್ಕೊಂಡು ನಾನು ಹಾಕೋದು. ಇನ್ನೊಂದು ಬದಲಾವಣೆ ಕಾಲ, ದೇಶಕಾಲದ ಪ್ರಭಾವಕ್ಕೆ ನಾವೆಲ್ಲರೂ ಒಳಗಾಗ್ತೀವಿ. ನಮಗೆ ಗೊತ್ತಿಲ್ಲದೆ ಬದಲಾವಣೆಗಳಾಗ್ತಾ ಇರುತ್ತೆ. ನಾವು ಬದಲಾದರೆ ಆ ಸಂಗೀತವೂ ಬದಲಾಗುತ್ತೆ. ತಂತಿಗಳು ಬದಲಾಗಿವೆ. ಸರೋದಿಗೆ ಆ ತಂತಿ ಇರಲಿಲ್ಲ ಮೊದಲು, ಸ್ಟೀಲ್ ಸ್ಟ್ರಿಂಗ್ಸ್ ಇರ್ತಾ ಇರಲಿಲ್ಲ. ಮುಂದೆ ಈಗ ಮೈಕ್ರೋಫೋನ್ ಬಂದಾಗಿಂದಾದ್ರೆ ಅದ್ರ ಬಾರಿಸೋ ಟೆಕ್ನಿಕ್ಸು ಬದಲಾಗಿದೆ. ಇವೆಲ್ಲ ಚೇಂಜಸ್ ರೀ, ಇವೆಲ್ಲ ಚೇಂಜ್. ಭಾಳ ಸೀರಿಯಸ್ ಆಗಿ ನಾವು ಕೇಳ್ಕೊಳ್ಬೇಕು. ಸೊ ವಿದ್ ಏನೋ ಅಂದ್ ಎಲ್ಲರಂತರ ಮಾತು ನಾವು ಅಂದ್ಬಿಡ್ತೀವಿ. ಒಟ್ಟಲ್ಲಿ ಹೇಳೋದಾದರೆ ಈವತ್ತಿನ ದಿವಸ ವಾದ್ಯ ಸಂಗೀತ ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದ್ದೆ. ನಿಮ್ಮ ಸ್ಪೀಡಿನಲ್ಲೂ ಆಗಲಿ, ಮೇಲೆ ಸೊಫಿಸ್ಟಿಕೇಷನ್ನಲ್ಲಿ, ಅದರ ಸಂಕೀರ್ಣತೆಯಲ್ಲಿ, ಬೇರೆ ಬೇರೆ ಅಂಗಗಳನ್ನು ತಗೊಂಡು ಮೇಲೆ ವೋಕಲ್ ಮ್ಯೂಸಿಕ್ ಏನಿದೆ, ವೋಕಲ್ ಮ್ಯೂಸಿಕ್ ಏನಾಗಿದೆ, ಅದರಲ್ಲಿಯೂ ಸೊಫಿಸ್ಟಿಕೇಷನ್ ಹೆಚ್ಚು ಬಂದ್ಬಿಟ್ಟಿದೆ. ನಿಮಗೆ ಹಿಡಿಸೋದೋ ಇಲ್ಲೋ, ಒಂದು ರೀತಿ ಖಯಾಲ್ ಗಜಲಿನ ಕಡೆಗೆ ಹೋಗ್ತಾ ಇದೆ, ಗಜಲ್ ಖಯಾಲಿನ ಕಡೆಗೆ ಬರ್ತಾ ಇದೆ, ಎರಡರದ್ದು ವ್ಯಾಪ್ತಿ ಹೆಚ್ಚಾಗ್ತಾ ಇದೆ. ಇದು ಗಮನಿಸಬೇಕಾದ ವಿಷಯ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನೀವು ಕೇಳಿದ ಧ್ವನಿ ಸರೋದ್ ಮಾಂತ್ರಿಕ ಡಾಕ್ಟರ್ ರಾಜೀವ್ ತಾರಾನಾಥ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ. ಎಲ್ಲರೊಡನೊಂದಾಗೋ ಭಾರತೀಯ, ವೇದವ್ಯಾಸ ಜೋಶಿಯವರು ಬರೆದಂತಹ ದೇಶಭಕ್ತಿ ಗೀತೆಯನ್ನ ಈಗ ವೃಂದಗಾನದಲ್ಲಿ ಕೇಳೋಣ.

0: ದೇಶಭಕ್ತಿ ಗೀತೆಯನ್ನ ಆಲಿಸಿದಿರಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಮೂಲಕವಾಗಿ ಕಾನೂನಿನ ವಿಷಯದಲ್ಲಿ ಅನೇಕ ತಿಳುವಳಿಕೆಗಳನ್ನು ಈ ಕಾರ್ಯಕ್ರಮದ ಮೂಲಕ ಕೊಡಲಾಗ್ತಾ ಇದೆ. ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ ಭ್ರೂಣ ಹತ್ಯೆ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ನಮ್ಮ ಜೊತೆಗಿದ್ದಾರೆ ಶಿರೀಷ ಬೀರೆಡ್ಡಿ ಅವರು, ವಕೀಲರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಕಷ್ಟು ಬಾರಿ ಈ ಭ್ರೂಣ ಹತ್ಯೆ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ, ಅನೇಕ ಸುದ್ದಿಗಳು ಬರ್ತಿರ್ತದೆ. ಇದು ಒಂಥರ ಕಾನೂನು ಬಾಹಿರ ಅಂತ ಹೇಳಿ ಗೊತ್ತಿರುತ್ತೆ, ಆದರೂ ಕೂಡ ಕೆಲವು ಪ್ರಕರಣಗಳು ಬೆಳಕಿಗೆ ಬರ್ತವೆ. ಇದ್ರ ಬಗ್ಗೆ ಕಾನೂನು ಏನು ಹೇಳ್ತದೆ ಅಂತ ಅನ್ನೋದನ್ನ ನಾವು ಮತ್ತೆ ಮತ್ತೆ ತಿಳ್ಕೊಳ್ಬೇಕಾಗಿದೆ. ಯಾವ ರೀತಿ ಶಿಕ್ಷೆ ಇದೆ ಅಂತ ಅನ್ನೋದು ಗೊತ್ತಾಗಬೇಕಾಗಿದೆ.
3: ಖಂಡಿತ ಸರ್. ಭ್ರೂಣ ಹತ್ಯೆ, ಅದರಲ್ಲೂ ಹೆಚ್ಚಾಗಿ ಸ್ತ್ರೀ ಭ್ರೂಣ ಹತ್ಯೆಗಳು ನಡೀತಾನೆ ಇರ್ತವೆ, ಪ್ರಕರಣಗಳು ಓದ್ತಾನೆ ಇರ್ತೀವಿ. ಇದು ಕಾನೂನು ಬಾಹಿರ, ಇದಕ್ಕೆ ಶಿಕ್ಷೆ ಇದೆ ಅಂತ ಗೊತ್ತಿದ್ರೂ ನಡೀತಾ ಇರುತ್ತೆ. ಬಟ್ ಭ್ರೂಣ ಹತ್ಯೆಗಿಂತ ಮುಂಚೆ ಸೆಕ್ಸ್ ಸೆಲೆಕ್ಷನ್ ಟೆಸ್ಟ್ ಏನಂತ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗಿರತ್ತೆ. ಗರ್ಭಧಾರಣೆ ಪೂರ್ವ ಮತ್ತು ಪ್ರಸವ ಪೂರ್ವ ರೋಗ ನಿರ್ಣಯ ತಂತ್ರಗಳ ಕಾಯ್ದೆ ಅಂತ. ಇದರಡಿ ಈಗ ಲಿಂಗ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಯಾವುದೇ ಟೆಸ್ಟ್ ಆಗಿರ್ಬೋದು, ವಿಧಾನ, ತಂತ್ರ, ಪರೀಕ್ಷೆ, ಇದ್ಯಾವುದು ಮಾಡೋದು ಕಾನೂನು ಬಾಹಿರ. ಈಗ ಈ ಕಾಯ್ದೆ ಏನಕ್ಕಿದೆ ಅಂತಂದ್ರೆ, ಅಕಸ್ಮಾತ್ ಹುಟ್ಟತಾ ಇರೋ ಮಗುವಿಗೆ ಏನಾದ್ರೂ ಕಾಯಿಲೆ ಇರೋ ಸಾಧ್ಯತೆ ಇದೆಯಾ, ಅಥವಾ ಆನುವಂಶಿಕವಾಗಿ ಏನಾದ್ರೂ ತೊಂದರೆಗಳಾಗತ್ತಾ ಈ ಮಗುವಿಗೆ, ಅದನ್ನ ತಡೆಯೋದಕ್ಕೆ ಅಂತ ಈ ಟೆಸ್ಟ್ಗಳು ಪ್ರೊಸೀಜರ್ಸ್ ಇರುತ್ತೆ.
2: ಸ್ಕ್ಯಾನಿಂಗ್ ಎಲ್ಲ ಇದೆ.
3: ಹೌದು. ಆದ್ರೆ ಜನ ಅದನ್ನ ದುರುಪಯೋಗ ಪಡಿಸ್ಕೊಂಡು ಲಿಂಗವನ್ನ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಇದರಲ್ಲಿ ಬರೀ ಮಹಿಳೆ ಅಲ್ಲ, ಪತ್ತೆ ಹಚ್ಚೋದಕ್ಕೆ ಯಾರು ಅವರ ಸಂಬಂಧಿಕರಾಗಿರ್ಬೋದು, ಗಂಡ ಆಗಿರ್ಬೋದು, ಇನ್ನು ವ್ಯವಸ್ಥೆಯಲ್ಲಿ ವೈದ್ಯರೇ ಆಗಿರ್ಬೋದು, ಯಾರೇ ಕೂಡ ಈ ರೀತಿ ಪ್ರೇರಣೆ ನೀಡ್ತಾ ಇದ್ದಾರೆ ಅದಕ್ಕೆ, ಲಿಂಗವನ್ನ ಪತ್ತೆ ಹಚ್ಚೋದಕ್ಕೆ ಪ್ರೋತ್ಸಾಹ ನೀಡ್ತಾರೆ ಅಥವಾ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ, ಅವರೆಲ್ಲರೂ ಕಾನೂನಿನಡಿ ಅಪರಾಧಿಗಳಂತಾನೆ ಪರಿಗಣಿಸಬಹುದಾಗಿರತ್ತೆ. ಇನ್ನು ಕೆಲವರೇನು ವೈದ್ಯರು ಏನ್ ಹೇಳ್ತಾರೆ, ಬಾಯ್ಬಿಟ್ಟು ಹೇಳೋದಿಲ್ಲ ಇದೇ ಲಿಂಗ ಅಂತ, ಇಂಡೈರೆಕ್ಟ್ ಆಗಿ ಪೇಡ ಬಂದ್ರೆ ಗಂಡ್ಮಗು ಹುಟ್ಟಿದೆ, ಇನ್ನೇನೋ ಬಂದ್ರೆ ಹೆಣ್ಮಗು ಹುಟ್ಟಿದೆ, ಆ ರೀತಿ ಇಂಡೈರೆಕ್ಟ್ ಆಗಿ ಹೇಳೋದು
2: ಮೂಲಕವಾಗಿ ತಿಳಿಸೋದು. ಒಟ್ಟಾರೆ ಏನೋ ಒಂದು ಸಾಕ್ಷಿ ಸಿಗಬಹುದು ಅಂತ ಹೇಳಿ ಬೇರೆ ಬೇರೆ ಚಿಹ್ನೆಗಳ ಮೂಲಕವಾಗಿ ಆ ಸಂದೇಹಗಳ ಮೂಲಕವಾಗಿ ಅದನ್ನ ಪಾಸ್ ಆನ್ ಮಾಡ್ತಾರೆ ವಿಷಯವನ್ನ. ಒಟ್ಟಾರೆ ಈ ರೀತಿಯಾಗಿ ಅನೇಕ ಸ್ಕ್ಯಾನಿಂಗ್ ಸೆಂಟರ್ ಆಗಿರ್ಬಹುದು ಅಥವಾ ಇಲ್ಲಿ ನಡೆಯುವಂತಹ ಭ್ರೂಣ ಹತ್ಯೆ ಬಹಳ ಕಾನೂನಿನ ಮೂಲಕವಾಗಿ ಅಪರಾಧ ಅಂತ ಹೇಳಿ ಬರೆದಿರ್ತಾರೆ ಬೋರ್ಡ್, ಯಾವುದೇ ರೀತಿ ಲಿಂಗ ಪತ್ತೆಯನ್ನು ಇಲ್ಲಿ ಮಾಡಲಾಗುವುದಿಲ್ಲ ಅಂತೇಳಿ. ಆದರೂ ಕೂಡ ಒಳಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿರ್ತಾರೆ. ಕೆಲವು ಕೆಲವು ವಿಚಿತ್ರ ಪ್ರಕರಣಗಳು ಇವತ್ತು ನಾವು ವಿದ್ಯಮಾನಗಳಲ್ಲಿ ಓದ್ತಾ ಇದ್ದೀವಿ. ಆ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಮಾಡದೇ ಇದ್ರೂ ಬೇರೆ ಕಡೆ ಹೋಗಿ ಮಾಡೋದು, ಅವರು ಸಿಕ್ಕಿಬಿದ್ರೆ ಕಾನೂನಿನ ಮೂಲಕವಾಗಿ ಶಿಕ್ಷೆಗೆ ಒಳಗಾಗಲೇಬೇಕಾಗತ್ತೆ.
3: ಹೌದು, ನೀವು ಹೇಳ್ದಂಗೆ ಲೀಗಲ್ ಆಗಿ ತೊಂದರೆಗಳನ್ನ ಗುರುತಿಸೋದಕ್ಕೆ ಮಾಡೋದು ಬೇರೆ, ಅವರು ಕೂಡ ಬರೀ ನಿರ್ದಿಷ್ಟ ಮತ್ತು ನೋಂದಾಯಿತ ವೈದ್ಯರಾಗಿರ್ಬೋದು, ಆಸ್ಪತ್ರೆಗಳು ಮಾತ್ರ ಈ ಸ್ಕ್ಯಾನಿಂಗ್ ಅಥವಾ ಏನಾದ್ರೂ ಮಾಡಬಹುದಾಗಿರತ್ತೆ. ಅದನ್ನ ಬಿಟ್ಟು ಇನ್ ಹೊರಗಡೆ ಮಾಡಿದ್ರೆ ಅದಿನ್ನೂ ದೊಡ್ಡ ಅಪರಾಧ ಆಗತ್ತೆ. ಸೊ ಅವ್ರಿಗೂ ಕೂಡ ಶಿಕ್ಷೆ ಇರುತ್ತೆ, ಕನಿಷ್ಠ 3 ವರ್ಷ ಜೈಲ್ ಶಿಕ್ಷೆ, 50,000

0: ದಂಡದ ತನಕನೂ ಬೇರೆ ಬೇರೆ ಅಪರಾಧಕ್ಕೆ ಬೇರೆ ಬೇರೆ ಶಿಕ್ಷೆಗಳನ್ನ ವಿಧಿಸಬಹುದಾಗಿರತ್ತೆ. ಆದ್ರಿಂದ ಇದು ಬರೀ ಶಿಕ್ಷೆ ಇದೆ ಅನ್ನೋದೇ ಅಲ್ಲದೆ ಸಾಮಾಜಿಕವಾಗಿನೂ ಭ್ರೂಣ ಹತ್ಯೆ ಮಾಡೋದು ಒಂದು ಮಾರಲ್ ಅಪರಾಧ ಅಂತ ಕೂಡ ಹೇಳ್ಬೋದಾಗಿರತ್ತೆ. ಆದ್ರಿಂದ ಅದನ್ನ ತಡೆಯೋದು ಉತ್ತಮ.
1: ಜನ ಜಾಗೃತಿ ಆಗ್ತಾ ಇದೆ. ಅವರಿಗೆ ಗಂಡಿರಲಿ ಹೆಣ್ಣಿರಲಿ ಎರಡು ಮಕ್ಕಳು ಅಂತ ಹೇಳ್ತಿರ್ತಾರೆ. ಮತ್ತೆ ಆರ್ಥಿಕವಾಗಿ ಎಷ್ಟು ಸಬಲರಾಗಿರ್ತಾರೆ, ನಾವು ಮಕ್ಕಳನ್ನ ಯಾವ ರೀತಿ ಸಾಕಬಹುದು ಅಂತ ನಿರ್ಧಾರದ ಮೇಲೆ ಅವರು ಕೆಲವು ಸಲ ಒಂದೇ ಮಗುವನ್ನ ಪಡಿತಾರೆ. ಅದು ಗಂಡಿರಲಿ ಹೆಣ್ಣಿರಲಿ. ಎಷ್ಟೋ ಸಲ ವಿಪರೀತ ಶ್ರೀಮಂತ ಇದ್ದಂತಹ ವ್ಯಕ್ತಿಗಳಿಗೆ ಒಬ್ಬೊಬ್ಬರೇ ಹೆಣ್ಮಕ್ಕಳಾಗಿರ್ತಾರೆ. ಹಾಗಾಗಿ ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರದು. ಅದಕ್ಕೆ ಪರೀಕ್ಷಾ ಕೇಂದ್ರಗಳನ್ನ ಬಹಳ ಜಾಗರೂಕತೆಯಿಂದ ಸರ್ಕಾರ ನೋಡಬೇಕಾಗತ್ತೆ. ಅದಕ್ಕೆ ಏನು ಶಿಕ್ಷೆ ಇದೆ ಅಂತ ಅನ್ನೋದನ್ನ, ಈ ರೀತಿ ಅಕಸ್ಮಾತ್ ಪ್ರಕರಣಗಳು ಸಿಕ್ಕಿಬಿದ್ರೆ ಅವರಿಗೆ ಶಿಕ್ಷೆ ಕೊಡಬೇಕು. ಈ ಭ್ರೂಣ ಹತ್ಯೆ ಬಹಳ ಮಹಾಪಾಪ ಅಂತ ಹೇಳಿ ನಾವು ಅಂದ್ಕೊಂಡು ಇದಕ್ಕೆ ಶಿಕ್ಷೆ ಇದೆ ಅಂತ ಮಾಹಿತಿ ಕೊಟ್ಟು ಈ ಕಾರ್ಯಕ್ರಮ ಮುಗಿಸೋಣ. ಮಾಹಿತಿಗಾಗಿ ಧನ್ಯವಾದ. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು ರೈತರಿಗೆ ಸಲಹೆ.
4: ಅವರೇಕಾಯಿ ನಮ್ಮ ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಅವರೇ ಒಂದು ಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆಯಾಗಿದೆ. ಸಾಮಾನ್ಯವಾಗಿ ರಾಗಿ ಬೆಳೆಯೊಂದಿಗೆ ಅಂತರ ಅಥವಾ ಮಿಶ್ರ ಬೆಳೆಯಾಗಿ ಅವರೇ ಬೆಳೆಯುವುದು ವಾಡಿಕೆ. ಇತ್ತೀಚಿನ ದಿನದಲ್ಲಿ ಕಡಿಮೆ ಅವಧಿಯ ಹಾಗೂ ವರ್ಷವಿಡೀ ಬೆಳೆಯಬಹುದಾದ ಅವರೆ ತಳಿಗಳನ್ನು ಅಭಿವೃದ್ಧಿಪಡಿಸೋದ್ರಿಂದ ಅವರೆ ಬೆಳೆಯನ್ನು ಮುಖ್ಯ ಬೆಳೆಯಾಗಿ ಬೆಳೆಯುವುದು ಹೆಚ್ಚಾಗಿ ಕಂಡುಬರುತ್ತಿದೆ. ಈ ಬೆಳೆಯಿಂದ ಬೆಳೆ ಅಲ್ಲದೆ ಹಸಿರು ತರಕಾರಿಯನ್ನು ಸಹ ಪಡ್ಕೊಳ್ಬೋದು. ತಳಿಗಳು HA3 ಬಿತ್ತನೆ ಕಾಲ ಮುಂಗಾರು ಆಗಸ್ಟ್ನಲ್ಲಿ, ಹಿಂಗಾರು ಅಕ್ಟೋಬರ್ನಲ್ಲಿ ಮತ್ತು ಬೇಸಿಗೆ ಫೆಬ್ರವರಿ ಮಾರ್ಚ್ನಲ್ಲಿ ಬೆಳೆಯುತ್ತಾರೆ. ಕಾಲಾವಧಿ 90-100 ದಿನಗಳು. ಇಳುವರಿ ಧಾನ್ಯ 3-4 ಕ್ವಿಂಟಲ್ ಬರುತ್ತೆ. ಹಸಿಕಾಯಿ 12-15 ಕ್ವಿಂಟಲ್ ಬರುತ್ತೆ. ವಿಶೇಷ ಗುಣಗಳು HA3 ತಳಿ, ಇದು ವರ್ಷವಿಡೀ ಬೆಳಿಬಹುದಾಗಿದೆ. HA4 ತಳಿ, ಇದನ್ನು ವರ್ಷವಿಡೀ ಬೆಳಿಬಹುದು. ಮಣಿ ಅವರೇ ರೀತಿಯ ಕಾಯಿಗಳನ್ನು ಹೊಂದಿದ್ದು ಬೇಸಿಗೆಯಲ್ಲಿಯೂ ಸಹ ಸೊಗಡನ್ನು ಹೊಂದಿರುತ್ತೆ. ತಳಿ HA5, ಇದು 90-95 ದಿನಗಳ ಅವಧಿಯದಾಗಿದೆ. ಇಳುವರಿ ಕಾಳು 2.5-3 ಕ್ವಿಂಟಲ್ ಪ್ರತಿ ಎಕರೆಗೆ. ಹಸಿಕಾಯಿ 13-14 ಕ್ವಿಂಟಲ್ ಪ್ರತಿ ಎಕರೆಗೆ ಬರುತ್ತೆ. ಮತ್ತು ವಿಶೇಷ ಗುಣ ಏನಂದರೆ ವರ್ಷವಿಡೀ ಬೆಳಿಬಹುದಾಗಿದೆ. ಅವರೇ ಬೇಸಾಯಕ್ಕೆ ಬೇಕಾಗುವ ಸಾಮಗ್ರಿಗಳೇನೆಂದರೆ ಪ್ರತಿ ಎಕರೆಗೆ 10-12 ಕಿಲೋಗ್ರಾಂ ಬೀಜ ಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ 3 ಟನ್ ಬೇಕಾಗುತ್ತೆ. ಜೈವಿಕ ಗೊಬ್ಬರ ರೈಜೋಬಿಯಂ 200 ಗ್ರಾಂ, ರಂಜಕ ಕರಗಿಸುವ ಜೀವಾಣು 200, ರಾಸಾಯನಿಕ ಗೊಬ್ಬರಗಳು ಸಾರಜನಕ ರಂಜಕ ಪೊಟ್ಯಾಶ್ ಕ್ರಮವಾಗಿ 10-20-10 ಬೇಕಾಗುತ್ತೆ. ಭೂಮಿಯ ಆಯ್ಕೆಯನ್ನು ಅವರಿಯನ್ನು ಎಲ್ಲ ರೀತಿಯ ಭೂಮಿಯಲ್ಲಿ ಬೆಳೆಯಬಹುದಾಗಿದೆ. ಆದರೆ ನೀರು ಸರಾಗವಾಗಿ ಬಸಿದು ಹೋಗುವಂತಹ ಸಾಮರ್ಥ್ಯ ಹೊಂದಿರುವ ಭೂಮಿ ಉತ್ತಮವಾಗಿದೆ. ಅವರೇ ಬಿತ್ತನೆ ಮಾಡುವ ಮೊದಲು ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿಕೊಳ್ಬೇಕು. ಸಿಫಾರಸು ಮಾಡಿರುವ ಗೊಬ್ಬರಕ್ಕೆ ಬಿತ್ತನೆಗೆ 2-3 ವಾರಗಳ ಮೊದಲು ಮಣ್ಣಿಗೆ ಸೇರಿಸಬೇಕು. ಬಿತ್ತನೆ ಸಮಯದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಸಾಲಿನಲ್ಲಿ ಕೊಟ್ಟು ಮಣ್ಣಿನಲ್ಲಿ ಬೆರೆಸಬೇಕು. ಬಿತ್ತನೆಗೆ ಮೊದಲು ಎಕರೆಗೆ ಬೇಕಾಗುವ 10-12 ಕಿಲೋಗ್ರಾಂ ಬೀಜಕ್ಕೆ ಸಿಫಾರಸು ಮಾಡಿರುವ ಜೀವಾಣು ಗೊಬ್ಬರಗಳಿಂದ ಲೇಪನ ಮಾಡಿ 1/2 ಗಂಟೆಯ ನಂತರ ಬಿತ್ತನೆ ಮಾಡಬೇಕು. ಭೂಮಿಯ ಫಲವತ್ತತೆಯನ್ನು ಆಧರಿಸಿ 1.5-2 ಅಡಿ ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 1/2 ಅಡಿ ಅಂತರ ಇರುವಂತೆ ಬಿತ್ತನೆ ಮಾಡಬೇಕು. ಬೀಜವನ್ನು 1-2 ಅಂಗುಲಕ್ಕಿಂತ ಹೆಚ್ಚಿನ ಆಳಕ್ಕೆ ಬೀಳದಂತೆ ಬಿತ್ತನೆ ಮಾಡಬೇಕು. ಮಣ್ಣು ಅಥವಾ ಹವಾಗುಣವನ್ನು ಅನುಸರಿಸಿ 2-3 ಸಾರಿ ಅಂತರ್ಬೇಸಾಯ ಮಾಡಬೇಕು. ಕಳೆ ತೆಗೆಯುವುದರ ಕಡೆ ಗಮನ ಹರಿಸಬೇಕು. ಹವಾಗುಣ ಮತ್ತು ಭೂಮಿಯಲ್ಲಿನ ತೇವಾಂಶಕ್ಕೆ ಅನುಗುಣವಾಗಿ ನೀರನ್ನು ಕೊಡಬೇಕಾಗುತ್ತೆ. ಮುಖ್ಯವಾದ ಕಡಿಮೆ ಖರ್ಚಿನ ಬೇಸಾಯ ಕ್ರಮ ಏನೆಂದರೆ ಸಿಫಾರಸು ಮಾಡಿದ ತಳಿಗಳನ್ನೇ ಬಳಸಬೇಕು. ಸಿಫಾರಸು ಮಾಡಿದ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕಾಗುತ್ತೆ. ಅವರೆಯ ಸಂರಕ್ಷಣೆ, ಪ್ರಮುಖ ಕೀಟ ಮತ್ತು ರೋಗಗಳು ಮತ್ತು ಅವುಗಳ ನಿರ್ವಹಣೆ ಏನೆಂದರೆ ಕೀಟಗಳು

0: ಸಸ್ಯ ಏನು? ಹಾನಿಯ ಲಕ್ಷಣ ಏನಂದ್ರೆ, ನೂರಾರು ಸಸ್ಯ ಏನುಗಳು ಚಿಗುರು ಎಲೆ, ಹೂವು, ಮೊಗ್ಗು, ಎಲೆಕಾಯಿಗಳಿಂದ ರಸ ಹೀರುತ್ತವೆ. ಎಲೆಗಳ ಮೇಲೆ ಅಂಟು ದ್ರಾವಣ, ಚೀಕು ಕಾಳುಗಳು ಬರ್ತವೆ. ಗಿಡಗಳಲ್ಲಿ ಕಪ್ಪು ಬೂಸ್ಟ್ ಬೆಳೀತದೆ. ಪರಿಣಾಮಕಾರಿ ಕೀಟನಾಶಕ ಏನಂದ್ರೆ ಡೈಮಿಥೊಯೇಟ್ 30 EC. ಪ್ರಮಾಣ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಬಳಸಬೇಕು. ಎಕರೆಗೆ 500 ಮಿಲಿಲೀಟರ್ ಬೇಕಾಗುತ್ತೆ. ಬಳಸಬೇಕಾದ ಹಂತ ಮತ್ತು ವಿಧಾನ ಏನಂದರೆ, ಹೇನಿನ ಬಾಧೆ ಕಂಡುಬಂದಾಗ ಎಕರೆಗೆ 250 ಲೀಟರ್ ಸಿಂಪರಣ ದ್ರಾವಣವನ್ನು ಬಳಸಬೇಕು. ಕಾಯಿಕೋರ್ಕ ಕಂಡಾಗ ಕಾಯಿಗಳ ಮೇಲೆ ಸಣ್ಣ ರಂಧ್ರಗಳು ಮೂಡುತ್ತವೆ. ಪರಿಣಾಮಕಾರಿ ಕೀಟನಾಶಕ ಪೆನ್ವಲರೇಟ್ 0.4D ಅಥವಾ ಮೆಲಥಿಯಾನ್ 5D ಇದನ್ನು ಬಳಸಬೇಕು. ಎಕರೆಗೆ 10 ಕಿಲೋಗ್ರಾಂ ಬೇಕಾಗುತ್ತೆ. ಬಳಸಬೇಕಾದ ಹಂತ ಮತ್ತು ವಿಧಾನ ಏನಂದರೆ, ಬೆಳಗಿನ ಹೊತ್ತಿನಲ್ಲಿ ಗಿಡಗಳ ಮೇಲೆ ಧೂಳೀಕರಿಸಬೇಕು. ರೋಗಗಳು ಏನಂದರೆ, ನಂಜು ರೋಗ, ಇದು ಎಲೆಗಳು ಕಾಂತಿಹೀನಗೊಂಡು ಹೂವು ಸರಿಯಾಗಿ ಬಿಡೋದಿಲ್ಲ. ರೋಗ ಪೀಡಿತ ಗಿಡಗಳನ್ನು ಕಿತ್ತು ನಾಶ ಮಾಡಬೇಕು. ಇದು ಸಂರಕ್ಷಣಾ ಕ್ರಮವಾಗಿದೆ. ಎಲೆ ಚುಕ್ಕೆ ರೋಗ ಕಂಡುಬಂದರೆ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಾಣ್ತವೆ. ಶಿಫಾರಸು ಮಾಡಿದ ಕೀಟನಾಶಕ ಮ್ಯಾಂಕೋಜಿಬ್ 75 WP ಅಥವಾ ಕಾರ್ಬಂಡೇಜಿಮ್ 50 WP. ಬಳಸುವ ವಿಧಾನ, 2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಬೇಕಾಗುತ್ತೆ. ಎಕರೆಗೆ 500 ಗ್ರಾಂ ಬೇಕಾಗುತ್ತೆ. ರೋಗ ಕಂಡು ಬಂದಾಗ 200 ಲೀಟರ್ ಸಿಂಪರಣ ದ್ರಾವಣವನ್ನು ಬಳಸಬೇಕಾಗುತ್ತೆ.
1: ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಸಮಯ 6:55. ಇನ್ನೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅದ್ಯಾರಭ್ಯ ಯುಎಇ, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಇಟಲೀತಿ ದೇಶಾನಾಂ ಷಡ್ ದಿವಸೀಯ ಯಾತ್ರಾಯಾಂ ಭವಿಷ್ಯತಿ. ಪಂಚದೇಶಯಾತ್ರಾಯಾಃ ಪ್ರಥಮಪದೇ ಅದ್ಯ ಶ್ರೀ ಮೋದಿ ಯುಎಇ ದೇಶಂ ಗಮಿಷ್ಯತಿ, ಯತ್ರ ಸಹ ರಾಷ್ಟ್ರಪತಿನಾ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯನೇನ ಸಹ ಮಿಲಿಷ್ಯತಿ. ದ್ವಿಪಕ್ಷೀಯ ವಿಷಯೇಷು ವಿಶೇಷತಃ ಊರ್ಜಾ ಸಹಕಾರ್ಯೇ ತಥೈವ ಪರಸ್ಪರ ಹಿತಸ್ಯ ಕ್ಷೇತ್ರೀಯ ಅಂತಾರಾಷ್ಟ್ರೀಯ ವಿಷಯೇಷು ಚ ದ್ವೌ ನೇತಾರೌ ವಿಚಾರಾಣಾಂ ಆದಾನ ಪ್ರದಾನಂ ಕರಿಷ್ಯತಃ. ಮೇಲನಮಿದಂ ಊರ್ಜಾ ಸುರಕ್ಷಾ ವಿಷಯ ಕೇಂದ್ರೀಕೃತಂ ಭವಿಷ್ಯತಿ ಇತ್ಯಪೇಕ್ಷಾ ವರ್ತತೆ. ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಪ್ರೋಕ್ತಂ ಯತ್ ಅಸ್ಮಿನ್ ವರ್ಷೇ ಭಾರತಸ್ಯ ಅಧ್ಯಕ್ಷತಾಯಾಂ ಬ್ರಿಕ್ಸ್ ಇತಿ ಬಹುದೇಶೀಯ ಸಂಘಃ ಬಹುಪಕ್ಷೀಯತಾಂ ಸುದೃಢಂ ಕರ್ತುಂ ಸತತ ವಿಕಾಸಂ ಪ್ರವರ್ಧಯಿತುಂ ಆರ್ಥಿಕ ಶಕ್ತಿಂ ಪ್ರವರ್ಧಯಿತುಂ ಅಧಿಕ ಸಮಾವೇಶೀಯ ವಿಶ್ವವ್ಯವಸ್ಥಾಯಾಃ ನಿರ್ಮಾಣಾರ್ಥಂಚ ಮಿಲಿತ್ವಾ ಕಾರ್ಯಂ ಕರಿಷ್ಯತಿ. ಹ್ಯಃ ನವದಿಲ್ಯಾಂ ಬ್ರಿಕ್ಸ್ ದೇಶಾನಾಂ ವಿದೇಶಮಂತ್ರಿಭಿಃ ಪ್ರತಿನಿಧಿಮಂಡಲ ಪ್ರಮುಖೈಃ ಸಹ ಸಂವಾದಂ ಕುರ್ವನ್ ಶ್ರೀಮೋದಿ ಅವದತ್ ಯತ್ ಉದಯಮಾನಾನಾಂ ಅರ್ಥವ್ಯವಸ್ಥಾನಾಂ ಮಧ್ಯೆ ಸಹಕಾರ್ಯಂ ಪ್ರವರ್ತಯಿತುಂ ವೈಶ್ವಿಕ ದಕ್ಷಿಣಸ್ಯ ಆಕಾಂಕ್ಷಾಣಾಂ ವಿಕಾಸಾಯ ಚ ಬ್ರಿಕ್ಸ್ ಸಂಘಃ ಮಹತ್ವಪೂರ್ಣ ಮಂಚರೂಪೇಣ ಉದ್ಭೂತಃ ವರ್ತತೆ. ಕೇಂದ್ರ ಸರ್ವಕಾರೇಣ ಉಕ್ತಂ ಯತ್ ದೇಶೇ ಪರ್ಯಾಪ್ತಂ ಅಸಂಸ್ಕರಿತ ತೈಲಸ್ಯ ಎಲ್ಪಿಜಿ ಇತಿ ದ್ರವೀಕೃತ ಅನಿಲ ಇಂಧನಸ್ಯ ಪ್ರಾಕೃತಿಕ ಅನಿಲೇಂಧನಸ್ಯ ಚ ಉಪಲಬ್ಧತಾಂ ಸುನಿಶ್ಚೇತುಂ ಪ್ರಭಾವಿ ಪದಾನಿ ಗೃಹೀತಾನಿ ಸಂತಿ. ಹ್ಯಃ ನವದಿಲ್ಯಾಂ ಅಂತರ ಮಂತ್ರಾಲಯಸ್ಯ ವೃತ್ತಾಂತಸ್ಯ ಸಮಯೇ ಪೆಟ್ರೋಲಿಯಂ ಪ್ರಾಕೃತಿಕ ಅನಿಲ ಮಂತ್ರಾಲಯಸ್ಯ ಸಂಯುಕ್ತ ಸಚಿವ ಪದಾಸೀನ ಸುಜಾತಾ ಶರ್ಮಾ ಅವದತ್ ಯತ್ ದೇಶೇ ಸರ್ವತ್ರ ಗೃಹೋಪಯೋಗಿ ಎಲ್ಪಿಜಿ ಇತಿ ದ್ರವೀಕೃತ ಅನಿಲ ಇಂಧನಸ್ಯ ಆಪೂರ್ತಿಃ ಸುಚಾರುರೂಪೇಣ ಪ್ರಚಲತಿ. ನೀಟ್ ಇತಿ ಆಗಾಮಿ ರಾಷ್ಟ್ರೀಯ ಪಾತ್ರತಾ ಸಹಿತ ಪ್ರವೇಶ ಪರೀಕ್ಷಾಯಾಃ ಸಜ್ಜತಾಯಾಃ ಪರೀಕ್ಷಾಂ ಕರ್ತುಂ ಸಮೀಕ್ಷಾಂ ಕರ್ತುಂ ಕೇಂದ್ರೀಯ ಶಿಕ್ಷಾ ಮಂತ್ರಿ ಧರ್ಮೇಂದ್ರ ಪ್ರಧಾನಸ್ಯ ನಿವಾಸಸ್ಥಾನೆ ಉಚ್ಚಸ್ತರೀಯ ಸಭಾ ಆಯೋಜಿತಾ. ಸಭಾಯಾಂ ನೀಟ್ ಪರೀಕ್ಷಾಯಾಃ ಸುಚಾರುತಯಾ ಕುಶಲತಯಾ ಚ ಸಂಚಾಲನಸ್ಯ ವಿವಿಧ ಪಕ್ಷೇಷು ವಿಸ್ತೃತ ವಿಮರ್ಶಾಃ ಕೃತಾಃ. ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಅದ್ಯ ಆಂಧ್ರಪ್ರದೇಶಸ್ಯ ಶ್ರೀ ಸತ್ಯಸಾಯಿ ಮಂಡಲಸ್ಯ ಪುಟ್ಪರ್ತಿ ಇತ್ಯತ್ರ ಅನೇಕ ವೈಮಾನಿಕ ರಕ್ಷಾ ಪರಿಯೋಜನಾನಾಂ ಆಧಾರಶಿಲಾ ಸ್ಥಾಪನ ಕಾರ್ಯಕ್ರಮೇ ಭಾಗಂ ಗೃಹೀಷ್ಯತಿ. ರಕ್ಷಾಮಂತ್ರಾಲಯೇನ ಉಕ್ತಂ ಯತ್ ವಿಮಾನ ವಿಕಾಸ ಸಂಸ್ಥಾಯಾಃ ವಿಮಾನ ಸಮಾಯೋಜನಸ್ಯ ಉಡ್ಡಯನ ಪರೀಕ್ಷಣ ಕೇಂದ್ರಸ್ಯ ಚ ಶಿಲಾನ್ಯಾಸಃ ಭವಿಷ್ಯತಿ. ವಿಮಾನಸ್ಯ ಏಕೀಕರಣಸ್ಯ ಪರೀಕ್ಷಣಸ್ಯ ಪ್ರಮಾಣೀಕರಣಸ್ಯ ಚ ಏಷಾ ಪರಿಯೋಜನಾ ಉನ್ನತ ಮಧ್ಯಮ ಯುದ್ಧ ವಿಮಾನ ಕಾರ್ಯಸ್ಯ ವಿಕಾಸಂ ತ್ವರಯಿಷ್ಯತಿ. ಕೇಂದ್ರೀಯ ಗ್ರಾಮೀಣ ವಿಕಾಸ ಮಂತ್ರಿ ಶಿವರಾಜ ಸಿಂಹ ಚೌಹಾಣ ಅದ್ಯ ಮಹಾರಾಷ್ಟ್ರ ಸತಾರಾ ಇತ್ಯತ್ರ ಪ್ರಧಾನಮಂತ್ರಿ ಗ್ರಾಮೀಣ

0: ಆವಾಸ ಯೋಜನಾಯಾಃ ಲಾಭಾರ್ಥಿ ಸಮ್ಮೇಳನೆ ಏವಂ ಮಹಾರಾಷ್ಟ್ರ ಆವಾಸ ಅಭಿಯಾನ ರಾಜ್ಯಸ್ತರೀಯ ಪುರಸ್ಕಾರ ವಿತರಣ ಸಮಾರೋಹೆ ಚ ಭಾಗಂ ಗ್ರಹೀಷ್ಯತಿ. ಉತ್ತರಪ್ರದೇಶ ವಿಗತ ಷಡ್ತ್ರಿಂಶತ್ ಹೋರಾಸು ಝಂಜಾವಾತ ಚಕ್ರವಾತ ವಿದ್ಯುತ್ಪಾತಾದಿಭಿಸ್ಸಹ ಅತಿವೃಷ್ಟಿ ಕಾರಣಾತ್ ನ್ಯೂನಾತಿನ್ಯೂನ ಏಕಾದಶೋತ್ತರ ಏಕಶತಂ ಜನಾಃ ಮೃತಃ ದ್ವಿಶತಾಧಿಕಾಃ ಜನಾಃ ವೃಣಿತಾಃ ಸಂತಿ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥಃ ಜಿಲ್ಲಾಧಿಕಾರಿಂ ತಥಾ ಸಂಬಂಧಿತ ಅಧಿಕಾರಿಣಃ ಶೀಘ್ರತಯಾ ಘಟನಾಸ್ಥಲಂ ಗತ್ವಾ ಸರ್ವೇಕ್ಷಣಂ ಕರ್ತುಂ ನಿರ್ದೇಶಂ ದತ್ತವಾನ್. ಉಧಂಪುರ ಮಂಡಲಸ್ಯ ಶಿವಪಾರ್ವತಿ ತೀರ್ಥೆ ಐತಿಹಾಸಿಕ ತ್ರಿದಿವಸೀಯ ಶಿವಪಾರ್ವತಿ ಮೇಳಾ ಇತಿ ಪ್ರಸಿದ್ಧ ವಾರ್ಷಿಕ ಮೌಂಗರಿ ಮೇಳಾ ಅದ್ಯ ಆರಭ್ಯತೆ. ಧಾರ್ಮಿಕೋತ್ಸಾಹಸ್ಯ ಉತ್ಸವಸ್ಯ ಚ ಭಾವನಾಯಃ ಮಧ್ಯೆ ಉಧಂಪುರ ಮಂಡಲ ಪ್ರಶಾಸನೇನ ಮೌಂಗರಿ ಇತ್ಯತ್ರ ಸರ್ ದಬ್ಬರ್ ಕ್ಷೇತ್ರೆ ಭವ್ಯ ಐತಿಹಾಸಿಕ ಮೇಳಾಯಾಃ ಸಜ್ಜತಾ ಕೃತಾ ವರ್ತತೆ. ಕೇಂದ್ರ ಸರ್ವಕಾರೇಣ ಸುವರ್ಣಸ್ಯ ಆಯತಸ್ಯ ಕೃತೆ ಶತಂ ಕಿಲೋಗ್ರಾಂ ಪರಿಮಿತಸ್ಯ ಸೀಮಾಯಾಃ ನಿರ್ಧಾರಣಂ ಕೃತಮಸ್ತಿ. ಅಗ್ರಿಮ ಪ್ರಾಧಿಕರಣ ಯೋಜನಾಯಾಃ ಅಂತರ್ಗತಂ ಆಭೂಷಣ ನಿರ್ಯಾತಕಾಃ ಶೂನ್ಯ ಶುಲ್ಕೇನ ಅಸಂಸ್ಕರಿತ ವಸ್ತೂನಾಂ ಅಥವಾ ನಿವೇಶ ಸಾಮಗ್ರೀಣಾಂ ಆಯಾತಂ ಕರ್ತುಂ ಶಕ್ನುವಂತಿ. ಐಪಿಎಲ್ ಇತಿ ವಿಂಶತಿಂ ಪ್ರತಿವಿಂಶತಿಃ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾಯಾಂ ಗತರಾತ್ರೌ ಮುಂಬೈ ಇಂಡಿಯನ್ಸ್ ದಲೇನ ಪಂಜಾಬ್ ಕಿಂಗ್ಸ್ ದಲಂ ಷಟ್ ಸ್ತೋಭಕೈಃ ಪರಾಜಿತಂ. ಅದ್ಯ ಸಾಯಂ ಸಾರ್ಧ ಸಪ್ತವಾದನೆ ಲಖನೌ ಸೂಪರ್ ಜೈಂಟ್ಸ್ ದಲಂ ಲಖನೌ ನಗರೆ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.
1: ಆಕಾಶವಾಣಿ ಬೆಂಗಳೂರು, ಸಮಯ 7:10.
2: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
1: ಕೇಳುಗರೇ ಗಮನಿಸಿ, ಇಂದಿರಾನಗರ ಸಂಗೀತ ಸಭಾದಲ್ಲಿ ಇದೇ ಮೇ 16 ಶನಿವಾರ ಸಂಜೆ 5:30 ಕರ್ನಾಟಕ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಕುಡಲೂರು ಶ್ರೀ ವಿಕ್ರಮ ಸಾಯಿ ಪ್ರಸಾದ್ ಅವರ ಹಾಡುಗಾರಿಕೆ ನಡೆಯಲಿದೆ. ಇವರಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸುತ್ತಿರುವವರು ವಯಲಿನ್ ವಿದ್ವಾನ್ ಪರೂರು ಶ್ರೀ ಎಂಎ ಕೃಷ್ಣಸ್ವಾಮಿ, ಮೃದಂಗ ವಿದ್ವಾನ್ ನೇವೇಲಿ ಶ್ರೀ ಸ್ಕಂದ ಸುಬ್ರಹ್ಮಣ್ಯನ್, ಘಟ ವಿದ್ವಾನ್ ಕುಡಲೂರು ಶ್ರೀ ಎಸ್ಎಸ್ ರಮೇಶ್.

0: ಇನ್ನು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಕೆವಿ ಕಿರಣ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ.

0: ಕೇಳಿದ್ರೆ ನಮ್ಮಅಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
2: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
3: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
4: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
5: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
6: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಈಗ ವಾರ್ತೆಗಳ ವಿವರ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಧ್ಯೇಯದೊಂದಿಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 6 ಪ್ರಕಲ್ಪದಡಿ ಕಳೆದ 9ನೇ ತಾರೀಖಿನಿಂದ ನಿನ್ನೆ 14ನೇ ತಾರೀಖಿನವರೆಗೆ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು. ಯುವ ಸಂಗಮದಡಿ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಈ ಕಾರ್ಯಕ್ರಮ ಒದಗಿಸಿತು. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡಲ್ ಸಂಸ್ಥೆಗಳಾಗಿ ಯುವ ಸಂಗಮ 6ರ ಆತಿಥ್ಯ ವಹಿಸಿದ್ದವು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ ಪ್ರಕಲ್ಪದಡಿ ನಿನ್ನೆ ಸಮಾರೋಪಗೊಂಡ ವಿಶಿಷ್ಟ ಸಾಪ್ತಾಹಿಕ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಮಹದೇವ ಪ್ರಸನ್ನ.
1: IIIT ಧಾರವಾಡ ವತಿಯಿಂದ ಯುವ ಸಂಗಮ ಅಂತ 6ರಲ್ಲಿ ಕರ್ನಾಟಕದ ಆತಿಥೇಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವ ಅವಕಾಶ ನಮಗೆ ದೊರೆತಿರುವುದು ಗೌರವದ ಸಂಗತಿಯಾಗಿದೆ. ಕಳುಹಿಸುವ ಆತಿಥೇಯ ಸಂಸ್ಥೆಯಾಗಿ MNIT ಜೈಪುರ್, ರಾಜಸ್ಥಾನದಿಂದ ಆಗಮಿಸಿದ 42 ವಿದ್ಯಾರ್ಥಿ ಪ್ರತಿನಿಧಿಗಳು ಮತ್ತು 5 ಸಂಯೋಜಕರಿಗಾಗಿ ಸಮಗ್ರ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದ ಯೋಜನೆ ಮತ್ತು ಅನುಷ್ಠಾನ ಜವಾಬ್ದಾರಿಯನ್ನು ಹೊತ್ತಿದೆ. ಪ್ರತಿನಿಧಿಗಳು ಬಾದಾಮಿ ಮತ್ತು ಪಟ್ಟದಕಲ್ಲು ಮುಂತಾದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿ ಕರ್ನಾಟಕದ ಶ್ರೀಮಂತ ವಾಸ್ತುಶಿಲ್ಪ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಂಡು ಕರ್ನಾಟಕದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಗಳಿಗೆ ಪರಿಚಯಿಸುವ ಅವಕಾಶವನ್ನು ಒದಗಿಸಿತು. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸರ್ವ ಸಮಾವೇಶಕ ಸಮಾಜದ ಪರಿಕಲ್ಪನೆಯನ್ನು ಪ್ರತಿಪಾದಿಸುವ ಬಸವಣ್ಣನವರ ಚಿಂತನೆ, ವೀರತೆ ಮತ್ತು ದೇಶಭಕ್ತಿಯ ಪ್ರತೀಕಗಳಾದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಹೋರಾಟದ ಇತಿಹಾಸ ಮತ್ತು ಶಿಕ್ಷಣ, ಸಾಮಾಜಿಕ ಸೌಹಾರ್ದತೆ ಹಾಗೂ ಸಮಾಜದ ಉನ್ನತಿಗಾಗಿ ಕರ್ನಾಟಕದ ಧಾರ್ಮಿಕ ಮಠಗಳು ಸಲ್ಲಿಸಿರುವ ಮಹತ್ವದ ಕೊಡುಗೆಗಳನ್ನು ಪ್ರತಿನಿಧಿಗಳಿಗೆ ಪರಿಶೀಲಿಸಿತು. ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರೊಂದಿಗೆ ಬೆಂಗಳೂರಿನ ಲೋಕಭವನದಲ್ಲಿ ಪ್ರತಿನಿಧಿಗಳ ಸಂವಾದವನ್ನು ಏರ್ಪಡಿಸುವ ಅವಕಾಶ ನಮಗೆ ದೊರಕಿತು.
0: ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆ 16ರಿಂದ 21ನೇ ತಾರೀಖಿನವರೆಗೆ ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ. ಹೊಸದಿಲ್ಲಿಯ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ಪ್ರವಾಸೋದ್ಯಮ ಖಾತೆ ಸಚಿವ HK ಪಾಟೀಲ್, ಗದಗ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿಗೆ

0: ಸೇರಿದ ಅಪರೂಪದ ಪುರಾತನ ವಸ್ತುಗಳ ಸಂಗ್ರಹವನ್ನು ವೀಕ್ಷಿಸಿದರು. 1976 ಅಕ್ಟೋಬರ್ 16ರಂದು ಲಕ್ಕುಂಡಿ ಗ್ರಾಮದ ಡಿಕೆ ಹೆಬಸೂರ್ ಮತ್ತು ಟಿಕೆ ನಾಯಕ್ ಅವರು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರಿಗೆ ಹಸ್ತಾಂತರಿಸಿದ್ದ 150ಕ್ಕೂ ಹೆಚ್ಚು ಅಮೂಲ್ಯ ಕಲಾಕೃತಿಗಳು ಅಲ್ಲಿದ್ದು, ಪ್ರಾಚೀನ ಶಸ್ತಾಸ್ತ್ರಗಳು, ಅಪರೂಪದ ಚಿನ್ನ ಬೆಳ್ಳಿ ನಾಣ್ಯಗಳು, ಸೂಕ್ಷ್ಮ ಕೆತ್ತನೆಯ ಆಭರಣಗಳು ಮತ್ತು ಐತಿಹಾಸಿಕ ಹಸ್ತಪ್ರತಿಗಳು ನಮ್ಮ ನಾಡಿನ ಭವ್ಯ ಇತಿಹಾಸವನ್ನು ಸಾರುತ್ತಿವೆ ಎಂದು ಸಚಿವರು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಧಾರವಾಡದ ಬಹುಶಾಸ್ತ್ರೀಯ ವಿಕಾಸ ಸಂಶೋಧನಾ ಕೇಂದ್ರ ಸಿಎಂಡಿಆರ್ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಸಂಶೋಧನಾ ಪ್ರಸ್ತಾವ ಪ್ರಸ್ತುತಿ ಸ್ಪರ್ಧೆ ಆಯೋಜಿಸಿತ್ತು. ಶ್ವೇತಾ ನೀಲಣ್ಣವರ್ ಮಂಡಿಸಿದ ಗ್ರಾಮೀಣ ಮಹಿಳೆಯರಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕ ಆಧಾರಿತ ಅಧ್ಯಯನ ಎಂಬ ಸಂಶೋಧನಾ ಪ್ರಸ್ತಾವಕ್ಕೆ ಪ್ರಥಮ ಬಹುಮಾನ ಹಾಗೂ 10,000 ರೂಪಾಯಿ ನಗದು ಪುರಸ್ಕಾರ ಪಡೆದರು. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಉತ್ತರ ಕರ್ನಾಟಕ ಉಪಶಮನ ಆರೈಕೆ ಪ್ರಕಲ್ಪದ ಮುಖ್ಯಸ್ಥ ಡಾ ಮೋಹನ್ ಕುಮಾರ್ ತಂಬದ್ ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಸಾಮಾಜಿಕ ಕಾರ್ಯಕರ್ತ ಡಾ ಅಶೋಕ್ ಕೋರಿ ದ್ವಿತೀಯ ಬಹುಮಾನದೊಂದಿಗೆ 7,000 ರೂಪಾಯಿ ಪುರಸ್ಕಾರಕ್ಕೆ ಭಾಜನರಾದರು ಎಂದು ಸಿಎಂಡಿಆರ್ ನಿರ್ದೇಶಕ ಪ್ರೊಫೆಸರ್ ಬಸವಪ್ರಭು ಜಿರ್ಲಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಇಕೋವಾಚ್ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಕೇಂದ್ರ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ಪಶ್ಚಿಮಘಟ್ಟಗಳ ಪ್ರಭಾವ ಕುರಿತು ಪರಿಸರ ತಜ್ಞರ ಚಿಂತನ ಮಂಥನ ಕಾರ್ಯಾಗಾರ ಇಂದು ಆಯೋಜಿಸಿದೆ. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಕಾರ್ಯದರ್ಶಿ ಡಾ ಶ್ರೀನಿವಾಸುಲು ಇಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ದೇಶದ ಖ್ಯಾತನಾಮ ಪರಿಸರ ತಜ್ಞರು ಪಾಲ್ಗೊಂಡು ಹಲವು ವಿಷಯಗಳನ್ನು ಮಂಡಿಸಲಿದ್ದಾರೆ. ಇಕೋವಾಚ್ ಕಾರ್ಯಾಧ್ಯಕ್ಷ ಪರಿಸರವಾದಿ ಹಾಗೂ ಹಿರಿಯ ನಟ ಸುರೇಶ್ ಹೆಬ್ಳೀಕರ್ ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಸುಮಾರು 25-30 ವರ್ಷದಿಂದ ನಾವು ಪಶ್ಚಿಮಘಟ್ಟ ಉಳಿಬೇಕು, ಗುಜರಾತ್ನಿಂದ ಶುರು ಆಗ್ತಾವ ತಾಪ್ತಿ ರಿವರ್ ಇಂದ ಕನ್ಯಾಕುಮಾರಿವರೆಗೆ ಹೋಗಿದಾವೆ. ನೀಲಗಿರಿ ಬಯೋಸ್ಫಿಯರ್ ಅಲ್ಲಿ ಪಶ್ಚಿಮಘಟ್ಟ ಮತ್ತೆ ಪೂರ್ವಘಟ್ಟ ಎರಡೂ ಸೇರಿಕೊಂಡು ಎಷ್ಟೊಂದು ಮಳೆ ಕೊಡ್ತವೆ. 50 ಪ್ರಬಲವಾದಂತ ನದಿಗಳಿಗೆ ಇವತ್ತು ನೀರು ಉಣಿಸ್ತಾವೆ ನಮ್ಮ ಪಶ್ಚಿಮಘಟ್ಟಗಳು. ಅದರಿಂದ ನಮ್ಮ ಲಕ್ಷಾವಧಿ ರೈತರು ಅದರ ಮೇಲೆ ಅವಲಂಬಿಸಿದ್ದಾರೆ. ಅವರ ಮೇಲೆ ನಾವು ಇಡೀ ಸಮಾಜ ಅವಲಂಬಿಸಿದೆ. ಜೀವ ವೈವಿಧ್ಯ ಅಂದ್ರೆ ಅನೇಕ ರೀತಿಯ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಇವೆಲ್ಲ ಒಂದೇ ಕಡೆಗೆ ಒಂದೇ ಸಣ್ಣ ಜಾಗದಲ್ಲಿ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತದೆ ಅದರ ಮೇಲೆ ಜೀವ ವೈವಿಧ್ಯ ಡಿಪೆಂಡ್ ಆಗಿದೆ. ಇದೆಲ್ಲಾನು ಮಾಹಿತಿ ಇವತ್ತು ನಮ್ಮ ಯಂಗ್ಸ್ಟರ್ಸ್ ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ ಗೆ ಆಹಾರ ಭದ್ರತೆ ಇವು ಹೇಗೆ ಪಶ್ಚಿಮ ಘಟ್ಟ ಕೊಡ್ತಾ ಇದಾವೆ ಇದರ ಬಗ್ಗೆ ಒಂದು ಹೆಚ್ಚಿನ ತಿಳುವಳಿಕೆ. ಅನೇಕ ಪರಿಣಿತರು ಬರ್ತಾ ಇದ್ದಾರೆ, ಇದರ ಬಗ್ಗೆ ಮಾತನಾಡ್ತಾರೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ್ನಲ್ಲೇ ನಾವು ಅದನ್ನು ಅವರ ಸಹಯೋಗದಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಸಮಾವೇಶವನ್ನು. ತಾವೆಲ್ಲರೂ ಬರಬೇಕು ಅಂತ ನಾನು ಈ ಮುಖಾಂತರ ನಿಮಗೆ ವಿನಂತಿಸುತ್ತೇನೆ.
0: ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಸಂಜೆ 6 ಗಂಟೆಗೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ 90 ಸಂಧ್ಯಾ ಸುಧೆ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕೇಂದ್ರ ಇಂದು ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ಆಯೋಜಿಸಿದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಚಾಲನೆ ನೀಡಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ, ಆಕಾಶವಾಣಿ ಅಭಿಮಾನಿಗಳು, ಕಲಾವಿದರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮಕ್ಕಳ ಸಹಾಯವಾಣಿ 1098 ದೂರು ಆಧರಿಸಿ ಬಾಲ್ಯ ವಿವಾಹ ತಡೆದಿದ್ದಾರೆ. 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಇಂದಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ 18ನೇ ತಾರೀಖಿನಿಂದ 25ರವರೆಗೆ ಜರುಗಲಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ನಾಡಿದ್ದು 17ರಿಂದ 3 ದಿನಗಳ ಕಾಲ ಧಾರವಾಡ ಜಿಲ್ಲೆಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಎಂಡಿ ಪಲ್ಲವಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿಯವರ ರಚನೆ, ಸಕ್ಕರೆಯ ಪಾಕದಲ್ಲಿ ಅದ್ದಿರುವ ಜಾಮೂನು, ನಿದ್ದೆ ಮಾಡುತ್ತಲಿರುವ ಮುದ್ದು ಮಗಳು.

ಮಳೆ ಸುರಿಯಲಿ, ಹೊಳೆ ಹರಿಯಲಿ, ತಿಳಿಯಾಗಲಿ ಮೋಡ. ಡಾಕ್ಟರ್ ಕಾವ್ಯಂ ಶ್ರೀನಿವಾಸಮೂರ್ತಿಯವರ ರಚನೆಯನ್ನು ಈಗ ಕೇಳೋಣ.

0: ಇದುವರೆಗೆ ಎಂಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಸಮಯ 7:30. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್.
1: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಮಾಡಿ.
1: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
2: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
0: ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ.
1: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ, ಮನಸಲು ನೀನೆ, ನನ್ನಾಳೆ
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಾ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ.
2: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
3: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
2: ಜಡ ದಿನವ ಮುದಗೊಳಿಸೋ ಸಹಪಾಠಿ,
3: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
2: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ, ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 7:34, 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟ್ರಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್. ಉಶು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹಿಯಾಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟ್ರಗಳ 6 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪಂಚರಾಷ್ಟ್ರ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಲುಪಲಿದ್ದು ಯುಎಇ ಅಧ್ಯಕ್ಷ ಶೇಕ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳ ವಿಷಯವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಲಾಗುವುದು. ಪ್ರಧಾನಿ ಅವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಆಧಾರಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ ಯುಎಇ ಭಾರತದ 4ನೆಯ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇಂಧನ ಭದ್ರತೆಯ ಜೊತೆಗೆ ಭಾರತಕ್ಕೆ ರಫ್ತಾಗುವ ಒಟ್ಟು ಎಲ್ಪಿಜಿ ಪೂರೈಕೆಯಲ್ಲಿ ಯುಎಇ ಸುಮಾರು 40%ರಷ್ಟನ್ನು ಪಾಲನ್ನು ಹೊಂದಿದೆ. ಹೂಡಿಕೆ ಕ್ಷೇತ್ರದಲ್ಲೂ ಭಾರತೀಯ ಕಂಪನಿಗಳು ಯುಎಇಯ ತೈಲ ಸ್ವತ್ತುಗಳಲ್ಲಿ ಗಮನಾರ್ಹ ಹೂಡಿಕೆಯನ್ನು ಮಾಡಿವೆ. ಭಾರತದ ಅಧ್ಯಕ್ಷತೆಯಲ್ಲಿ ಈ ವರ್ಷ ಬ್ರಿಕ್ಸ್ ಒಕ್ಕೂಟ ಬಹುಪಕ್ಷೀಯತೆಯನ್ನು ಬಲಪಡಿಸಲು, ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಹಾಗೂ ಆರ್ಥಿಕ ಚೇತರಿಕೆಯ ಸಾಮರ್ಥ್ಯವನ್ನು ವೃದ್ಧಿಸಲು ಒಗ್ಗೂಡಿ ಕೆಲಸ ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವಂತಹ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ತಮ್ಮನ್ನು ಭೇಟಿಯಾದ ವಿವಿಧ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿದ ಪ್ರಧಾನಿ, ಉದಯೋನ್ಮುಖ ಆರ್ಥಿಕತೆಗಳ ನಡುವಿನ ಸಹಕಾರವನ್ನು ಹೆಚ್ಚಿಸಲು ಹಾಗೂ ಜಾಗತಿಕ ದಕ್ಷಿಣದ ಆಶೋತ್ತರಗಳಿಗೆ ಧ್ವನಿಯಾಗಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಸಭೆಯ ಉದ್ಘಾಟನಾ ಭಾಷಣ ಮಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ವ್ಯವಸ್ಥೆಯಲ್ಲಿ ಶಾಂತಿ ಮತ್ತು ಭದ್ರತೆ ಅತ್ಯಂತ ಪ್ರಮುಖ ಅಂಶಗಳಾಗಿವೆ. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮಹತ್ವವನ್ನು ಎತ್ತಿ ತೋರಿಸುತ್ತಿವೆ ಎಂದು ಹೇಳಿದ್ದಾರೆ. ತಾಂತ್ರಿಕ ಪ್ರಗತಿಯನ್ನು ಉತ್ತಮ ಆಡಳಿತ ಮತ್ತು ಅಂತರ್ಗತ ಬೆಳವಣಿಗೆಗೆ ಬಳಸಿಕೊಳ್ಳುವಂತೆ ಕರೆ ನೀಡಿದ ಸಚಿವರು, ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಮಾತನಾಡಿ, ವಿವಿಧ ಸವಾಲುಗಳ ನಡುವೆ ಬ್ರಿಕ್ಸ್ ಒಕ್ಕೂಟ ಜಗತ್ತಿನಲ್ಲಿ ಸ್ಥಿರತೆ ತರುವ ಪಾತ್ರವನ್ನು ವಹಿಸುತ್ತದೆ ಎಂಬ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ಎಡಿಎಯ ವಿಮಾನ ಜೋಡಣೆ ಮತ್ತು

0: ಮರಾಠ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ನೂತನ ಕೇಂದ್ರ ವಿಮಾನ ಜೋಡಣೆ, ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಿದ್ದು, ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವಂತಹ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ದೇಶದ ಆಭರಣ ರಫ್ತು ವಲಯದಲ್ಲಿ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದ್ದು, ಮುಂಗಡ ಪರವಾನಗಿ ಯೋಜನೆಯಡಿ ಚಿನ್ನದ ಆಮದು ಮಾಡಿಕೊಳ್ಳುವಂತಹ ಪ್ರಮಾಣಕ್ಕೆ ಸರ್ಕಾರ ಗರಿಷ್ಠ 100 ಕೆಜಿ ಮಿತಿಯನ್ನು ವಿಧಿಸಿದೆ. ಈ ಯೋಜನೆ ಆಭರಣ ರಫ್ತುದಾರರಿಗೆ ಯಾವುದೇ ಸುಂಕವಿಲ್ಲದೆ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಈವರೆಗೆ ಈ ಯೋಜನೆಯಡಿ ಚಿನ್ನದ ಆಮದಿಗೆ ಯಾವುದೇ ನಿರ್ದಿಷ್ಟ ಮಿತಿ ಇರಲಿಲ್ಲ. ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ DGFT ಹೊರಡಿಸಿರುವ ಪ್ರಕಟಣೆಯ ಪ್ರಕಾರ, ರಫ್ತು ಪ್ರಕ್ರಿಯೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಮತ್ತು ದೇಶೀಯ ಮಾರುಕಟ್ಟೆಯ ಹಿತದೃಷ್ಟಿಯಿಂದ 100 ಕೆಜಿ ಮಿತಿಯ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿಶ್ಲೇಷಿಸಲಾಗಿದೆ. ರಫ್ತುದಾರರು ತಮ್ಮ ಹಿಂದಿನ ಪರವಾನಗಿಯಲ್ಲಿ ನಿಗದಿಪಡಿಸಲಾದ ರಫ್ತು ಹೊಣೆಗಾರಿಕೆಯ ಪೈಕಿ ಕನಿಷ್ಠ 50%ರಷ್ಟನ್ನು ಪೂರೈಸಿದ ನಂತರವಷ್ಟೇ ಮುಂದಿನ ಆಮದು ಪರವಾನಗಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಎಂದು ಷರತ್ತು ವಿಧಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಐರೋಪ್ಯ ಒಕ್ಕೂಟ ಮಾರುಕಟ್ಟೆಗೆ ಆಕ್ವಾ ಕಲ್ಚರ್ ಅಂದರೆ ಜಲಕೃಷಿ ಉತ್ಪನ್ನಗಳ ರಫ್ತನ್ನು ಮುಂದುವರಿಸಲು ಅನುವು ಮಾಡಿಕೊಡುವ ಪರಿಷ್ಕೃತ ಕರಡು ಪಟ್ಟಿಯಲ್ಲಿ ಭಾರತವನ್ನು ಸೇರಿಸಲಾಗಿದೆ. September 2026 ಜಾರಿಗೆ ಬರುವಂತೆ ಮಾನವ ಬಳಕೆಯ ಪ್ರಾಣಿ ಮೂಲದ ಉತ್ಪನ್ನಗಳನ್ನು ರಫ್ತು ಮಾಡಲು ಅನುಮತಿ ಇರುವ ದೇಶಗಳ ಪಟ್ಟಿಯಲ್ಲಿ ಈ ಮೊದಲು ಭಾರತವನ್ನು ಕೈಬಿಡಲಾಗಿತ್ತು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಐರೋಪ್ಯ ಆಯೋಗದ ನಿಯಮಗಳ ಅನುಸಾರವಾಗಿ ಭಾರತ ಕೈಗೊಂಡಿರುವಂತಹ ಅನುಸರಣಾ ಕ್ರಮಗಳ ಹಿನ್ನೆಲೆಯಲ್ಲಿ ಈ ಪರಿಷ್ಕೃತ ಪಟ್ಟಿಯನ್ನು ಸಿದ್ದಪಡಿಸಲಾಗಿದೆ. ಭಾರತದ ಸೇರ್ಪಡೆ ದೇಶದ ಸಮುದ್ರ ಉತ್ಪನ್ನಗಳ ರಫ್ತು ವಲಯಕ್ಕೆ ಅತ್ಯಂತ ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದೆ. ಉತ್ತರ ಪ್ರದೇಶದಲ್ಲಿ ಕಳೆದ 36 ಗಂಟೆಗಳಲ್ಲಿ ಸುರಿದ ಭಾರೀ ಮಳೆ, ಬಿರುಗಾಳಿ ಮತ್ತು ಸಿಡಿಲಿನ ಅಬ್ಬರಕ್ಕೆ 111 ಮಂದಿ ಮೃತಪಟ್ಟಿದ್ದು 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ರಾಜ್ಯಾದ್ಯಂತ ಮಳೆ ಸಂಬಂಧಿತ ಅವಘಡಗಳು ಸಂಭವಿಸಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಂತ್ರಸ್ತರಿಗೆ ನೀಡಲಾಗುವ ಪರಿಹಾರದ ಕುರಿತು ಪ್ರತಿ 3 ಗಂಟೆಗೊಮ್ಮೆ ಸ್ಥಿತಿಗತಿಗಳನ್ನು ತಿಳಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಪ್ರಯಾಗ್ರಾಜ್, ಭದೋಹಿ, ಮಿರ್ಜಾಪುರ್, ಫತೇಪುರ್ ಮತ್ತು ವಾರಣಾಸಿ ಜಿಲ್ಲೆಗಳು ಮಳೆಯಿಂದ ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳಾಗಿವೆ ಎಂದು ವರದಿಯಾಗಿದೆ. ಮುಂಬರುವ ರಾಷ್ಟೀಯ ಅರ್ಹತಾ ಪರೀಕ್ಷೆ NEET ನಡೆಸಲು ಕೈಗೊಳ್ಳಲಾಗಿರುವಂತಹ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ನಿವಾಸದಲ್ಲಿ ನಿನ್ನೆ ಸಂಜೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. NEET ಪರೀಕ್ಷೆಯನ್ನು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ಮತ್ತು ದಕ್ಷತೆಯಿಂದ ನಡೆಸುವ ನಿಟ್ಟಿನಲ್ಲಿ ವಿವಿಧ ಆಯಾಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಮಹಾನಿರ್ದೇಶಕರು, CBSE ಅಧ್ಯಕ್ಷರು, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿಯ ಆಯುಕ್ತರು ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕೇರಳಂನಲ್ಲಿ ಶಬರಿಮಲೆ ಬೆಟ್ಟದ ದೇವಾಲಯವನ್ನು ನಿನ್ನೆ ಸಂಜೆ ಎಡವಂ ಮಾಸಿಕ ಪೂಜೆಗಾಗಿ ತೆರೆಯಲಾಗಿದೆ. ಭಕ್ತಾದಿಗಳಿಗೆ ಬೆಳಗ್ಗೆ 5 ಗಂಟೆಯಿಂದಲೇ ದರ್ಶನ ಲಭ್ಯವಿರುತ್ತದೆ ಮತ್ತು ಇದೇ 19ರಂದು ರಾತ್ರಿ 10 ಗಂಟೆಗೆ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಯಾತ್ರಿಕರಿಗೆ ಆನ್ಲೈನ್ ಮೂಲಕ ವರ್ಚುವಲ್ ಕ್ಯೂ ಬುಕ್ಕಿಂಗ್ ಕೂಡ ಲಭ್ಯವಿರುತ್ತದೆ. ಮಕಾವದಲ್ಲಿ ನಡೆದಂತಹ 11ನೇ ಸಂದ ವಿಶ್ವಕಪ್ನ ಮಹಿಳೆಯರ 52 ಕೆಜಿ ವಿಭಾಗದಲ್ಲಿ ಭಾರತೀಯ ಉಷು ಆಟಗಾರ್ತಿ ಅಪರ್ಣಾ ದಹಿಯಾ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಅಪರ್ಣಾ ಅವರು ಫೈನಲ್ನಲ್ಲಿ

ಹಾಲಿ ವಿಶ್ವ ಚಾಂಪಿಯನ್ ವಿಯೆಟ್ನಾಂನ ಥೀ ಫುವಾಂಗ್ ಎನ್ಗಾ ಎನ್ಗೋ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿದ್ದಾರೆ. ಮೇ 12ರಂದು ಪ್ರಾರಂಭವಾದ ಈ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಚಿನ್ನದ ಪದಕವಾಗಿದೆ. ಹಿಜ್ಬುಲ್ಲಾ ಸಂಘಟನೆಯ ನಿಸಶಸ್ತ್ರೀಕರಣ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧ ಸುಧಾರಣೆಯ ಕುರಿತು ಚರ್ಚಿಸಲು ಇಸ್ರೇಲ್ ಮತ್ತು ಲೆಬನಾನ್ ಅಧಿಕಾರಿಗಳು ವಾಷಿಂಗ್ಟನ್ನಲ್ಲಿ 3ನೇ ಸುತ್ತಿನ ಮಾತುಕತೆಯನ್ನು ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟ್ರಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದಾ ವಿಶ್ವಕಪ್ ಉಷು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹ್ಯಾಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಶ್ಲೋಕವೊಂದನ್ನ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಇದಕ್ಕೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ವಲ್ಲಭಾಚಾರ್ಯ ವಿರಚಿತ ಮಧುರಾಷ್ಟಕವನ್ನು ಮಲಯಮಾರುತ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ವಿಜಯ್ ಭಾಸ್ಕರ್ ಅವರ ಸ್ವರ ಸಂಯೋಜನೆಯಲ್ಲಿ ಮೂಡಿಬಂದಿರುವ ಈ ಗೀತೆಗೆ ಧ್ವನಿಯಾಗಿದ್ದಾರೆ ವಾಣಿ ಜಯರಾಮ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ಆಕಾಶವಾಣಿ ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಸಾವಿರದ 1938 ಸುಭಾಷ್ ಚಂದ್ರ ಬೋಸರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾಗ ಜವಾಹರ್ಲಾಲ್ ನೆಹರು ಅವರ ಹಿರಿತನದಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ರಚಿಸಿದ್ದರು. ಇದರಲ್ಲಿ 29 ಉಪಸಮಿತಿಗಳಿದ್ದು ಸಂವಹನಕ್ಕೆ ಸಂಬಂಧಪಟ್ಟ ಸಮಿತಿಗೆ ಸರ್ ರಹಮತುಲ್ಲಾ ಚಿನೋಯ್ ಮುಂದಾಳಾಗಿದ್ದರು. ಈ ಸಮಿತಿಯು ಸಿದ್ಧಪಡಿಸಿದ್ದ ಸ್ವತಂತ್ರ ಭಾರತದಲ್ಲಿ ಸಂವಹನ ಹಾಗೂ ಪ್ರಸಾರ ನೀತಿಯ ನಿಲುವಳಿ ಒಪ್ಪಿತವಾಗಿತ್ತು. ಅದರಲ್ಲಿ ಸಂವಹನ ಹಾಗೂ ಪ್ರಸಾರಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥವು, ಈಗ ಸರ್ಕಾರದ ಅಧೀನದಲ್ಲಿರುವ ಅವು ಶೀಘ್ರವಾಗಿ ಬೆಳೆಯಬೇಕು, ವ್ಯಾವಹಾರಿಕವಾಗಿಯೂ ಅವುಗಳನ್ನು ಬೆಳೆಸಬೇಕು ಹಾಗೂ ಅವು ರಾಷ್ಟ್ರದ ಅಭಿವೃದ್ಧಿಯ ಹರಿಕಾರರಾಗಬೇಕು ಎಂದಿತು. ಅದು ಪ್ರಜಾಪ್ರತಿನಿಧಿಗಳು ಹಾಗೂ ವಿಶೇಷಜ್ಞರು ಸದಸ್ಯರಾಗಿರುವ ಸಲಹಾ ಸಮಿತಿಯನ್ನು ಹೊಂದಿದ ರೇಡಿಯೋ ಪ್ರಸಾರದ ನಿಗಮದ ಸ್ಥಾಪನೆಯನ್ನು ಶಿಫಾರಸು ಮಾಡಿತು. ಆ ಕಾಲದಲ್ಲಿ ಮೀಡಿಯಂ ವೇವ್ ತರಂಗಾಂತರವೇ ಉನ್ನತ ದರ್ಜೆಯದಾದ್ದರಿಂದ ಈ ಸಮಿತಿ ರಾಷ್ಟ್ರೀಯ ಜಾಲದಲ್ಲಿ ಮೀಡಿಯಂ ವೇವ್ ಪ್ರೇಷಕಗಳ ಸ್ಥಾಪನೆಗೆ ಶಿಫಾರಸು ಮಾಡಿತು. ಆದರೆ ತಂತ್ರಜ್ಞಾನದ ಬೆಳವಣಿಗೆಯಾದ ಹಾಗೆ ಈ ಪ್ರೇಷಕಗಳು ತೊಂದರೆದಾಯಕ ಎಂದು ತಿಳಿದಿರುವುದರಿಂದ ಈಗ ಎಫ್ಎಂ ಪ್ರೇಷಕಗಳೇ ಹೆಚ್ಚು ಚಾಲ್ತಿಯಲ್ಲಿವೆ. ಮಾರ್ಚ್ 15, 1948 ಜವಾಹರ್ಲಾಲ್ ನೆಹರು ಅವರು ಬಿಬಿಸಿ ಮಾದರಿಯ ಪ್ರಸಾರ ವ್ಯವಸ್ಥೆಯನ್ನು ಭಾರತದಲ್ಲಿ ಜಾರಿಗೊಳಿಸುವುದಕ್ಕೆ ತಮ್ಮ ಒಲವಿರುವುದಾಗಿ ಹೇಳಿದರೂ ಅದು ತುರ್ತಿನ ವಿಷಯವಲ್ಲ ಎಂದು ಹೇಳಿದ್ದನ್ನು ನಾವು ಇಲ್ಲಿ ಉಲ್ಲೇಖಿಸಬಹುದು. ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಹಿತಿ ಹಾಗೂ ಪ್ರಸಾರ ಖಾತೆಯ ಮಂತ್ರಿಗಳಾಗಿದ್ದಾಗ 1964 ಭೂತಪೂರ್ವ ಆಡಿಟರ್ ಜನರಲ್ ಆಗಿದ್ದ ಎಕೆ ಚಂದಾ ಅವರ ಅಧ್ಯಕ್ಷತೆಯಲ್ಲಿ ಪ್ರಸಾರಕ್ಕೆ ಸಂಬಂಧಿಸಿದ ಇನ್ನೂ ನಿರ್ಧಾರವಾಗಿರದ ಅನೇಕ ವಿಷಯಗಳ ಬಗ್ಗೆ ವರದಿ ನೀಡಲು ಒಂದು ಸಮಿತಿಯನ್ನು ನೇಮಿಸಿದರು ಎಂದು ಹೇಳಿದ್ದನಲ್ಲ. ಇದರಲ್ಲಿ ಶ್ರೀನಾಥ್ ಪೈ, ಎಂಎಸ್ ಗುರುಪಾದಸ್ವಾಮಿ, ಡಾಕ್ಟರ್ ಎಲ್ಎಂ ಸಿಂಘ್ವಿ, ಶ್ರೀಮತಿ ಕಮಲಾ ಚೌಧರಿ, ವಿಸಿ ಶುಕ್ಲಾ, ಹಸನ್ ಜಹೀರ್, ಅಶೋಕ್ ಮಿತ್ರ, ಎಂ ಚಲಪತಿರಾವ್, ಡಾಕ್ಟರ್ ಹಜಾರಿ ಪ್ರಸಾದ್ ದ್ವಿವೇದಿ ಮುಂತಾದವರು ಸದಸ್ಯರಾಗಿದ್ದರು. ಆಕಾಶವಾಣಿಯ ಹಿರಿಯ ನಿರ್ದೇಶಕಿ ಕುಮಾರಿ ಮೆಹರ್ ಮಸಾನಿ ಈ ಸಮಿತಿಯ ಕಾರ್ಯದರ್ಶಿಯಾಗಿದ್ದರು. ಆಗ ಆಕಾಶವಾಣಿಯ ಬಗ್ಗೆ ಮಾಡಲಾಗುತ್ತಿದ್ದ ಬಹುಮುಖ್ಯ ಟೀಕೆಯೆಂದರೆ ಅದು ಸರ್ಕಾರದ ನೇರ ಹತೋಟಿಯಲ್ಲಿರುವುದರಿಂದ ಆಳುವ ಪಕ್ಷ ಅದನ್ನು ತನ್ನ ಹಿತ ಸಾಧನೆಗೆ ಬಳಸಿಕೊಳ್ಳುತ್ತದೆ, ವೈಫಲ್ಯಗಳನ್ನು ಮರೆ ಮಾಡುತ್ತದೆ, ಹೆಚ್ಚು ಪ್ರಚಾರ ಗಿಟ್ಟಿಸಿಕೊಳ್ಳುತ್ತದೆ ಹಾಗೂ ಇಲ್ಲಿನ ಸಿಬ್ಬಂದಿಗಳಲ್ಲಿ ದೂರದೃಷ್ಟಿ ಹಾಗೂ ವ್ಯಾಪಕ ಅಧ್ಯಯನ ಕಂಡುಬರುವುದಿಲ್ಲ ಎಂಬುದಾಗಿತ್ತು. ಈ ವರದಿಯ ವಿವರಗಳನ್ನು ನಾಳೆ ಕೇಳೋಣ. ನಮಸ್ಕಾರ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobllr@gmail.com ಅಥವಾ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ.

ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
2: ಇಂದಿನ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯ ಮುಂದುವರಿದ ಭಾಗ ಇದೀಗ. ಇವರೊಂದಿಗೆ ಜಾಂಪಣ್ಣ ಆಶ್ರೀಹಾಳ್.
3: ಓದು ಮತ್ತು ನಮ್ಮ ಸಾಮರ್ಥ್ಯ ತಕ್ಕಂಗೆ ಏನಾದರೂ ಒಂದು ಅವಕಾಶ ಸಿಗಬೇಕಂತಂದ್ರೆ ಅದಕ್ಕೂ ಒಂದು ಪುಣ್ಯನೇ ಬೇಕು ಅಂತ ಅನ್ಸುತ್ತೆ. ಇಲ್ಲಿ ಬರೋರೆಲ್ಲ ಏನಂತಾರೆ, ಆಕಾಶವಾಣಿ ಇಲ್ಲಿ ಕೆಲಸ ಮಾಡಿದ್ದು ಒಂದು ಅವಕಾಶ ಸಿಕ್ಕಿದ್ದು ನನಗೆ ಒಂದು ಪುಣ್ಯ ಅಂತ ಹೇಳ್ತಾರೆ.
4: ಹೌದು ಹೌದು, ಅದು ಇಲ್ಲಿ ಕೆಲಸ ಮಾಡೋ ಎಲ್ಲರ ವಿಷಯಕ್ಕೂ ನಿಜ. ಇದನ್ನ ಯಾವುದೇ ತರ್ಕದಿಂದ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನಂದೇ ಅನುಭವ ಹೇಳೋದಾದ್ರೆ, ನಾನು ಮೂಲಭೂತವಾಗಿ ಸೈನ್ಸ್ ಓದಿದವನು, ಆದರೆ ನನಗೆ ನನ್ನ ಆಸಕ್ತಿ ಸಿನಿಮಾ, ಸಾಹಿತ್ಯ ಮತ್ತೆ ನಾಟಕ, ಕ್ರಿಕೆಟ್ ಇವುಗಳಲ್ಲಿ ಹೆಚ್ಚಿಗೆ ಇರ್ತಲ್ಲ.
3: ವಾಚಕರಾದ್ರಲ್ಲ, ಇಂಗ್ಲಿಷ್ ವಿಭಾಗಕ್ಕೆ ಹೋದ್ರಲ್ಲ, ಏನು ಅದಕ್ಕೆ ಹಿನ್ನೆಲೆಯಾಗಿ ಅಂದ್ರೆ ನೀವು ಇಂಗ್ಲಿಷ್?
4: ಒಂದು, ನಾನು ಅಷ್ಟೊತ್ತಿಗೆ ನಾನು ಎಂ ಎ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಷನ್ ಅದನ್ನ ಮಾಡಿಕೊಂಡಿದ್ದೆ, ಮತ್ತೆ ಸ್ವಲ್ಪ ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ಇದ್ದಿದ್ದರಿಂದ ಅದೊಂದು
3: ಸಮರ್ಥವಾಗಿ ನಿರ್ವಹಿಸಿದ್ರೆ ಆಯ್ತು ಅಲ್ವಾ.
4: ಮತ್ತೆ ಅಲ್ಲಿದ ಇವುಗಳೇ ಅಗತ್ಯಗಳು ಬೇರೆ, ಕೆಲಸ ಮಾಡೋ ರೀತಿ ಬೇರೆ, ಸಂಪೂರ್ಣವಾಗಿ ಅದು ನ್ಯೂಸ್ ಸರ್ವಿಸಸ್ ಡಿವಿಷನ್ ಕೆಲಸ ಮಾಡೋದು ಬೇರೆ, ನಿಮಗೆ ಗೊತ್ತಿದೆ. ಬಟ್ ನನಗೆ ಪ್ರೈಮರಿ ಚಾನಲ್ ಆಗ್ಲಿ ಇದಾಗ್ಲಿ ಕಾರ್ಯಕ್ರಮಗಳ ದೃಷ್ಟಿಯಿಂದ ನಿಲಯಕ್ಕೆ ಅದರ ಏನೋ ಶ್ರೇಯಸ್ಸು ಸಲ್ಲಬೇಕು. ನಮ್ದೆಲ್ಲ ಸುಮ್ಮನೆ ಒಂಥರ ಒಂದು ಅಳಿಲ ಇದು ಕೆಲಸ ಅಂತಾರಲ್ಲ ಆ ಥರದ್ದು. ಬಟ್ ಮುಖ್ಯವಾಗಿ ನನಗೆ ನನ್ನ ವ್ಯಕ್ತಿತ್ವದ ಬೆಳವಣಿಗೆಗೆ ಈ ಕಾರ್ಯಕ್ರಮಗಳು ತುಂಬಾನೇ ನೆರವಾದವು ಅಂತ ಅನ್ಸುತ್ತೆ. ಆ ರೀತಿಲಿ ನೀವು ಪುಣ್ಯ ಅಂದ್ರಲ್ಲ, ಅದನ್ನ ನಾನು ಅದೃಷ್ಟ ಅಂತಲೂ ಹೇಳ್ತೀನಿ. ಇಲ್ಲಿ ಕೆಲಸ ಮಾಡುವಂತಹ ಇದು ಬಹಳ ದೊಡ್ಡ ದೊಡ್ಡ ಕಲಾವಿದರು, ಸಾಧಕರು, ಅವ್ರ ಜೊತೆಗೆ ಮಾತಾಡುವಂತ, ಅವರ ಕೆಲಸನ ಬಗ್ಗೆ ಕೇಳಿ ತಿಳ್ಕೊಳ್ಳುವಂತ ಒಂದು ಅವಕಾಶ ತುಂಬಾ.
3: ಈಗ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಮ್ಮದೇ ಆದಂತಹ ಒಂದು ವಿಶೇಷ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಹೊರಗಡೆ ಸಾಮಾಜಿಕವಾಗಿ, ಸಾರ್ವಜನಿಕವಾಗಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತೊಡಸ್ಕೊಂಡು ನಾವು ಇನ್ನಷ್ಟು ಬೆಳಿತೀವಿ ಅಂದ್ರೆ ಬೆಳಿತೀವಿ ಅಂತಂದ್ರೆ ನಮ್ಮ ಸ್ವಭಾವನೇ ಹೇಗಿರುತ್ತೆ ಅನ್ಕೋಬೇಕು. ಈಗ ನಿಮ್ಮ ಸ್ವಭಾವ ನನ್ಗನಿಸಿ ಮಟ್ಟಿಗೆ ನೀವು ಬರೋಕ್ಕಿಂತ ಮುಂಚೆ ಎಲ್ಲೆಲ್ಲೋ ಹೋದ್ರಿ, ಆಮೇಲೆ ಇಲ್ಲಿ ಕ್ಯಾಜುವಲ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಮತ್ತೆ ಈ ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಮಾಡ್ತಾ ಜನರ ಜೊತೆಗೆ ಬೆರಿತಾ ಬೆರಿತಾ ಬಂದವರ್ತಾವ್. ಮತ್ತೆ ಉತ್ತಮ ಕಂಚಿನ ಕಂಠ ನಿಮ್ದು, ಎಲ್ಲರೂ ಬಹಳ ಹೊಗಳ್ತಾರೆ ಕಾರ್ಯಕ್ರಮದಲ್ಲಿ. ತೋರಿಸ್ಕೊಂಡಾಗ ಅನೇಕ ಅನುಭವಗಳಾಗ್ತವೆ, ಮತ್ತೆ ಕೆಲವು ಚಾಲೆಂಜಸ್ ಬರ್ತವೆ, ಅದನ್ನು ನಿರ್ವಹಿಸಬೇಕು ಅಂದ್ರೆ ಆ ಒಂದು ಸಾಮರ್ಥ್ಯ ಇರುತ್ತೆ ನಿಜ. ಆದ್ರೆ ವಾತಾವರಣ, ಉದಾಹರಣೆ ಮೇಲಾಧಿಕಾರಿಗಳು ಇರ್ತಾರೆ, ಆ ಕೆಲಸವನ್ನು ತುರ್ತಾಗಿ ಮಾಡಬೇಕು, ಇದನ್ನ ಹೀಗೆ ಯಾಕೆ ಮಾಡಿದಿರಿ ಅಂತ ಹೇಳಿ ಪ್ರಶ್ನೆ ಮಾಡೋದು ಇರುತ್ತದೆ. ನಮ್ಮಲ್ಲಿ ಏನೇ ಸರಿ ಇದೆ ಸಾಮರ್ಥ್ಯ ಇದ್ರೂ ಕೂಡ ಏನಾದರೂ ಒಂದು ವಿಶೇಷ ಸವಾಲುಗಳು ಅಂತದನ್ನ ನಿಭಾಯಿಸಿದ್ದಾಗ್ಲಿ ನೆನಪಿ ಬರುತ್ತಾ?
4: ವಿಶೇಷ ಸವಾಲುಗಳು ಅಂತಂದ್ರೆ ನೇರವಾಗಿ ಉದ್ಘೋಷಣೆಗೆ ಸಂಬಂಧಪಟ್ಟಿದ್ದು ಏನ್ ಇಲ್ಲ. ಅಷ್ಟೊತ್ತಾಗ್ಲೇ ನನ್ಗನ್ಸೋ ಮಟ್ಟಿಗೆ ಒಂದು 2-3 ವರ್ಷ ಇಲ್ಲಿ ಉದ್ಘೋಷಕರಾಗಿ ಕೆಲಸ ಮಾಡಿದ್ಮೇಲೆ
3: ಅಷ್ಟೊತ್ತಿಗೆ
4: ಹೆಚ್ಚು ಕಡಿಮೆ ಒಂದು ಸಮಗ್ರವಾಗಿ ಒಂದು ಮೂಲಭೂತವಾದ ತಿಳುವಳಿಕೆ ಎಲ್ಲಾ ವಿಷಯಗಳಲ್ಲೂ ಬಂದಿರುತ್ತೆ. ಅದೊಂದು ಬಹಳ ದೊಡ್ಡ ಅನುಕೂಲ ಉದ್ಘೋಷಕರಾಗಿ ಕೆಲಸ ಮಾಡೋದ್ರಿಂದ. ಒಂದು ಸಮಯ ಪ್ರಜ್ಞೆ ಇರುತ್ತೆ. ಸವಾಲು ಅಂತ ಹೇಳಿದಾಗ ನನಗೆ ಒಂದೆರಡು ಕಾರ್ಯಕ್ರಮಗಳು ಮೈಸೂರಿನಲ್ಲಿ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಬಾನುಲಿ ವರದಿಗಳನ್ನು ಮಾಡೋದಕ್ಕೂ ಕೂಡ ಕಳಿಸ್ತಾ ಇದ್ರು. ರಾಷ್ಟ್ರಪತಿಗಳು ಬಂದಾಗ ಆ ರೀತಿ ಉಪರಾಷ್ಟ್ರಪತಿಗಳ ಇದು ಘಟಿಕೋತ್ಸವದ್ದು ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆಲ್ಲ ನಾವು ಬಾನುಲಿ ವರದಿಗೆ ಹೋಗ್ತಾ ಇದ್ವಿ. ಆದರೆ ಒಂದೇನೆಂದರೆ ಅಷ್ಟೊತ್ತಿಗೆ ನಾನು ಜರ್ನಲಿಸಂ ಕೂಡ ಮಾಡಿದ್ದೆ ನಾನು, ಅದರಿಂದ ಸ್ವಲ್ಪ ಅವೆಲ್ಲ ಸವಾಲುಗಳನ್ನು ಎದುರಿಸೋದಕ್ಕೆ ಅನುಕೂಲ ಆಯ್ತು. ನಿಜವಾದ ಸವಾಲು ಯಾವುದು ಅಂತಂದ್ರೆ ನಮ್ಮ ನಮ್ಮ ತಿಳುವಳಿಕೆ ಮಟ್ಟನ ನಾವೇ ಮೀರ್ಕೊಂಡು ಅವಕಾಶಗಳನ್ನು ಬಳಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗಿ ದೊಡ್ಡ ಸವಾಲು ಅನ್ಸುತ್ತೆ ನನಗೆ. ಆ ಥರ ಅನಿಸಿದ್ದು ಒಂದು ಫೀಚರ್ ನನಗೆ ಮಾಡಕ್ಕೆ ಅವಕಾಶ ಆಯಿತು. ಅದರಲ್ಲಿ ಒಬ್ರು ಕವಿ ಅಣತಿ ಸತ್ಯನಾರಾಯಣ ರಾವ್ ಅಂತ, ಅವರದ್ದು ಪಂಚಭೂತಗಳ ಕವನ ಅದು ಖಂಡಕಾವ್ಯ ತರ ಇದೆ.

0: ಐದಾರು ಭಾಗದಲ್ಲಿದೆ. ಅದರಲ್ಲಿ ಎಲ್ಲ ಪಂಚಭೂತಗಳನ್ನು ಆಧಾರ ಇಟ್ಟುಕೊಂಡು ಅದ್ರ ಬಗ್ಗೆ ಬರೆದಿರೋ ಇದು, ಮತ್ತು ಬಹಳ ತುಂಬ ಧ್ವನಿ ಪ್ರತಿಮೆಗಳು ಇವುಗಳೆಲ್ಲ ಇಟ್ಕೊಂಡು ತುಂಬ ಬಹಳ ಉತ್ತಮವಾದ ಇದು ಕವಿತಾಗುಚ್ಛ ಆಗಿತ್ತು ಅದು. ಅದನ್ನು ಅಲ್ಲಿರೋ ಧ್ವನ್ಯಾರ್ಥನ ನಾವು ಗ್ರಹಿಸಿ ಭೌತಿಕವಾಗಿ ಈ ಧ್ವನಿ ಮಾಧ್ಯಮ ಅದನ್ನು ಅಳವಡಿಸೋದಕ್ಕೆ ಒಂದು ಪ್ರತಿಮೆಗಳನ್ನು ಬಳಸ್ಕೊಂಡು ಅದರ ಸೌಂಡ್ ಅಥವಾ ಆಡಿಯೋ ವರ್ಷನ್ ಅನ್ನು ಕಾಂಟೆಕ್ಸ್ಟ್ನ ಇಟ್ಕೊಂಡು ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಅದನ್ನು ನಾನು ತುಂಬ ಖುಷಿಪಟ್ಟೆ ಅದನ್ನು ಮಾಡೋದು. ಅದು ಪ್ರತಿ ಹೆಜ್ಜೆಗೂ ಒಂಥರ ಸವಾಲು ಇರ್ತಾ ಇತ್ತು. ಸೊ ಅದು ಬೇರೆಯವ್ರಿಗೆ ಹೇಗೋಗುತ್ತಿಲ್ಲ, ಇದು ಯಾರು ಮಾಡ್ತಾ ಇರ್ತಾರೆ
1: ಅವರಿಗೆ ಸಿಗೋ
0: ತುಂಬ ಆತ್ಮೀಯವಾದ ನಮ್ಮೊಳಗೆ ಆಗುವಂಥ ಅನುಭವ.
1: ಆಮೇಲೆ ಈಗ ಒಂದು ಎಲ್ಲ ಸಹೋದ್ಯೋಗಿಗಳ ಜೊತೆಗೆ ಕೆಲಸ ಮಾಡ್ತಾ ಸಾಕಬೇಕಂತಂದಾಗ ಕೆಲವು ಜವಾಬ್ದಾರಿಗಳು ಇರ್ತವೆ. ಆಮೇಲೆ ಆಗ ತುಂಬಾನೇ ಅಧಿಕಾರಿಗಳು ವರ್ಗನೂ ಜಾಸ್ತಿ, ಮತ್ತೆ ಎಲ್ಲರ ಜೊತೆಗೆ ಸೇರ್ಕಿ ಕೆಲಸ ಮಾಡ್ಬೇಕಂತಂದ್ರೆ ಒಂದೇನೋ ಭಯ ಆತಂಕ ಎಲ್ಲವನ್ನು ನೀಗಿಸಿಕೊಂಡು ಹೋಗ್ಬೇಕು ಅಂತಿರ್ತಿತ್ತು. ಈಗ ಉದ್ಘೋಷಕ ವಲಯದಲ್ಲಿ ಕೆಲವು ಕೆಲಸಗಳು ತುಂಬಾ ತೊಡಕಿನದು, ಹೊಂದಾಣಿಕೆ ಮಾಡೋದು, ಕೆಲಸಕ್ಕೆ ಅವ್ರನ್ನ ಜೋಡಿಸೋದು ಮಾಡೋದು, ಅವೆಲ್ಲ ಏನಾರ ಅನುಭವ ಇದೆಯಾ ಹೆಂಗಿರ್ತಿತ್ತು ಅಂತ? ಈಗ ಎಲ್ಲರೂ ಈಗ ಶಿಫ್ಟ್ಗೆ ಬರ್ತಿರ್ತಿರಲ್ಲ, ಎಲ್ಲರೂ ಸರಿ ಮಾಡ್ಬೇಕು, ಆ ಜವಾಬ್ದಾರಿ ನಿಮ್ಗೆ ಸಿಕ್ಕಿರ್ತದೆ ಡ್ಯೂಟಿ ವಿಷಯದಲ್ಲಿ.
0: ಶಿಫ್ಟ್ಗಳಲ್ಲಿ ಯಾರ್ಯಾರು ಕೆಲಸ ಮಾಡಿರ್ತಾರೆ ಅವರೆಲ್ಲ ಈ ಮುಂದಿನ ಶಿಫ್ಟ್ ಅಲ್ಲಿ ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ಇಂತಿಂತ ಕೆಲಸ ಮಾಡಬೇಕು ಅಂತ ಮುಂಚೆನೆ ಡ್ಯೂಟಿ ಚಾರ್ಟ್ ಹಾಕುವಂತ ಪರಿಪಾಠ ಬಹಳಷ್ಟು ಇಲಾಖೆಗಳಲ್ಲಿ ಹಾಗೆ ಆಕಾಶವಾಣಿಯಲ್ಲೂ ಕೂಡ ಇರ್ತಿತ್ತು. ನನಗೆ ಒಂದು ಆ ತರ ಡ್ಯೂಟಿ ಚಾರ್ಟ್ ಹಾಕುವಂತ ಒಂದು ಅವಕಾಶ ಇತ್ತು. ನನಗೆ ಬಹಳ ಕಡಿಮೆ ಇತ್ತು ಅದು, ಯಾಕೆಂದ್ರೆ ನಾನು ಮೈಸೂರಲ್ಲಿ ಕೆಲಸ ಮಾಡುವಾಗ್ಲೂ ನನ್ನ ಮೇಲೆ ಇಬ್ರು
1: ಇದ್ರು
0: ಹಿರಿಯ ಉದ್ಘೋಷಕರಿದ್ರು, ಅವ್ರು ಮಾಡ್ತಾ ಇದ್ರು, ನಾನು ಮಧ್ಯಮ, ಆಮೇಲೆ ನನಗಿಂತ ಜೂನಿಯರ್ಸ್ ಇಬ್ರು ಇದ್ರು. ಸೊ ಡ್ಯೂಟಿ ಚಾರ್ಟ್ ಎಲ್ಲ ನಾವು ಹಾಕುವಂತ ಪಡಿಪಾಟು ಇರ್ತಾ ಇರ್ಲಿಲ್ಲ.
1: ಅದು ಈಗ ಅಂದ್ರೆ ಈಗ ನಾವು ಈಗ ನಮ್ಮ ಮಾತಿನ ಮಧ್ಯೆ ಈಗ ನಗು ಯಾಕೆ ಬರುತ್ತಂದ್ರೆ ಅದು ಅದನ್ನ ಹೇಗಾದ್ರೂ ಮಾಡಿ ಅದನ್ನ ಸರಿಪಡಿಸ್ತಿದ್ವಿ ಆ ಮತ್ ಬೇರೆ. ಆದ್ರೆ ಯಾರ್ಯಾರದ್ದು ಏನೇನೋ ಕೆಲಸಗಳು ಅವಶ್ಯಕತೆಗಳು ಅವಶ್ಯಕತೆಗಳನ್ನ ನಾವು ಅವರಿಗೆ ಕೊಡಬೇಕು. ಅವರು ರಜೆ ಅಂದ್ರೆ ರಜೆ, ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ, ಸಂಜೆ ಅಂದ್ರೆ ಸಂಜೆ, ಇದನ್ನ ನೀವು ನೀವೇ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಮೇಲಾಧಿಕಾರಿಗಳು ಹೇಳಿ ಬಿಟ್ಬಿಡ್ತಾರೆ. ಈಗ ಆವಾಗ ನೀವು ಮೂರನೇ ವ್ಯಕ್ತಿಯಾಗಿ ಇದ್ದಾಗ ನಿಮ್ಗೆ ಅದು ಗೊತ್ತಿರಲಿಲ್ಲ, ಈಗ ನಿಮ್ ಕೈಗೆ ಬಂತು ಜವಾಬ್ದಾರಿ ಅಂದಾಗ ಇದ್ರದ್ದು ಕಷ್ಟ ಏನಪ್ಪಾ ಅಂತ ಈಗ ಅರ್ಥ ಆಗ್ತಾ ಇದೆಯಲ್ಲ ಅಂತ ಅನ್ಸಿರ್ಬೇಕು ನಿಮ್ಗೆ.
0: ನೋಡಿ ಇದು ಈ ಡ್ಯೂಟಿ ಚಾರ್ಟ್ ಹಾಕುವಂತ ಇದು ಕಲ್ಚರ್ ಇರುವಂತ ಕಡೆಗೆ ಬಹುಶಃ ಯಾವತ್ತಿಗೂ ಯಾವ ಡ್ಯೂಟಿ ಚಾರ್ಟ್ ಕೂಡ ಸಮಗ್ರವಾಗಿ ತೃಪ್ತಿಕರವಾಗಿ ಮನ್ಸರಿ ನನಗೆ ಸಿಕ್ಕಿದ್ದ ಅವಕಾಶದಲ್ಲಿ ನಾನು ಅದನ್ನೇ ಬರ್ದಿದ್ದು ನೋಡಿದೆ. ತುಂಬಾ ಎಲ್ಲರೂ ರಿಕ್ವೈರ್ಮೆಂಟ್ಗಳು ಬರ್ದಿದ್ರು, ಸೊ ಎಲ್ಲಾರದು ರಿಕ್ವೈರ್ಮೆಂಟ್ ಎಲ್ಲ ಹಾಕಿ ಆಮೇಲೆ ಲಘು ಹಾಸ್ಯವಾಗಿ ಕಿಟ್ಲೆ ಮಾಡಿ ಮಾತಾಡೋ ಅಭ್ಯಾಸ ಇರ್ತಿತ್ತು. ಹಂಗಾಗಿ ನೋಡಿ ನಿಮ್ ಎಲ್ಲರ ಇದನ್ನು ಅವಶ್ಯಕತೆಗಳನ್ನು ಈ ಡ್ಯೂಟಿ ಚಾರ್ಟ್ ಪೂರೈಸಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಏನಾದರೂ ಸಮಸ್ಯೆಗಳು ಕಂಪ್ಲೇಂಟ್ಗಳು ಇದ್ರೆ ಇದು ಸ್ವರ್ಗದಿಂದ ಇಳಿದು ಬಂದಿರೋ ಡ್ಯೂಟಿ ಚಾರ್ಟ್, ಸ್ವರ್ಗದಲ್ಲೇ ಸುಖ ಇಲ್ಲ ಅನ್ಕೊಳ್ಳಿ ಅಂತ ಒಂದು ಸುಮ್ಮನೆ
1: ಸ್ವರ್ಗದಲ್ಲೇ ಆಗುತ್ತೆ ಅಲ್ಲಿಂದ ಬಂದಿರೋದ್ರಿಂದ ಅಂದ್ರೆ ಅಲ್ಲ ಅದು ಇರ್ಬೇಕು ನಿಜ.
0: ಆ ತರದೆಲ್ಲ ಏನು ಸಣ್ಣ ಪುಟ್ಟ ಇರ್ಸ್ ಮುರ್ಸುಗಳು ಎಲ್ಲ ಇರುತ್ತಲ್ಲ ಅವೆಲ್ಲ ಇರುತ್ತೆ
1: ಅಲ್ಲ. ನಮ್ಮ
0: ಮಧ್ಯೆ ಒಂದು ನಕ್ಕೊಂಡು ಹೋಗೋಕೆ
1: ಬಾಲಸುಬ್ರಹ್ಮಣ್ಯ ಅವರೇ, ಈಗ ನಮ್ಮ ಮಧ್ಯೆ ಎಷ್ಟೆಲ್ಲ ಸೀರಿಯಸ್ನೆಸ್ ಇರುತ್ತೆ, ಕೆಲಸ ಇರ್ತದೆ, ಜವಾಬ್ದಾರಿ ಇರ್ತದೆ. ಹೊರಗಡೆ ಕೇಳುಗರ ಜೊತೆಗೂ ಕೂಡ ನಾವು ನಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದನ್ನು ಹೇಗೆ ಮಾಡಿದ್ದೀವಿ, ಸರಿ ಮಾಡಿದ್ದೀವಿ, ಅವ್ರಿಗೆ ಖುಷಿ ಪಡಿಸುವಂಥದ್ದು ಇರುತ್ತೆ. ಇದ್ರ ಮಧ್ಯೆ ಈ ತರ ಇರ್ತದೆ ನಮ್ಮ ಒಳಗಿನ ಕೆಲಸಗಳು. ಉದಾಹರಣೆ, ನಾವು ಒಂದು ಕಾರ್ಯಕ್ರಮ ಪ್ರೊಡಕ್ಷನ್ ಮಾಡಬೇಕಂದ್ರೆ ಜನ ಕರೆಕ್ಟ್ ಆಗಿ 15 ನಿಮಿಷ ಕಾರ್ಯಕ್ರಮವನ್ನು ಸುಮ್ಮನೆ ಮನೇಲಿ ಕುತ್ಕೊಂಡು ಕೇಳ್ಬಿಟ್ಟಿರ್ತಾರೆ. ಅದ್ರ ಹಿಂದೆ ದಿನಗಟ್ಟಲೆ ಕೆಲಸ ಇರುತ್ತೆ. ಒಂದು 30 ಸೆಕೆಂಡಿನ ಒಂದು ಪ್ರೋಮೋ ಜಿಂಗಲ್ ಏನಾದ್ರೂ ಒಂದು ನಿರ್ಮಿಸಬೇಕಂತಂದ್ರೆ ದಿನಗಟ್ಟಲೆ ಟೈಮ್ ತಗೊಂಡಿರ್ತದೆ. ಅಷ್ಟು ಶ್ರಮ ಹಾಕಿ ಕೆಲಸ ಮಾಡಿರ್ತೀವಿ. ಏನಿದ್ರು ಕೂಡ ನಾವು ಕೇಳುಗರಿಗಾಗಿ ಮಾಡ್ತೀವಿ, ಮತ್ತು ಸರ್ಕಾರಿ ನೌಕರರಾಗಿ ನಮ್ಮ ಕೆಲಸವೂ ಹೌದು, ಸ್ಪೆಷಾಲಿಟಿ ಇರ್ತದೆ. ಈಗ ಈ ಕೆಲಸ ಈ ಇತ್ಯಾದಿಗಳನ್ನೆಲ್ಲ ಮಾಡಿ ಇನ್ನು ಸಾಕಪ್ಪ, ಉದ್ಘೋಷಕರಾಗಿ ಕೆಲಸ ಮಾಡಿದ್ದು ಸಾಕಾಗಲಿ ಅಥವಾ ಇನ್ನು ಅಧಿಕಾರಿಯಾಗಲಿ, ಸುಮಾರು ನಮ್ಮಲ್ಲಿ ಕೆಲವರು ಒಂದಿಷ್ಟು ಬೇರೆ ಬೇರೆ ಕೆಲಸಗಳು ಇರೋದ್ರಿಂದ ನಾವು ಅದನ್ನು ಮಾಡಬೇಕಾಗಿದೆ ಅಂಥೇಳಿ ಬಿಟ್ಟೋಗ್ತಾರೆ. ನಮ್ಮ ಆಕಾಶವಾಣಿ ಅಷ್ಟೇ ಅಂತಲ್ಲ, ಬೇರೆ ಎಲ್ಲ ಸಂಸ್ಥೆಗಳಲ್ಲಿ ಕೆಲಸವನ್ನು ಕೆಲವರು ಒಂದೊಂದು ಹಂತದಲ್ಲಿ ಬಿಟ್ಟೋಗ್ಬಿಡ್ತಾರೆ. ನೀವು ಕೂಡ ಬಿಟ್ಟೋಗ್ಬಿಟ್ರಲ್ಲ ಸರ್?
0: ಇಲ್ಲ, ನನಗೆ ಹೆಚ್ಚು ಕಡಿಮೆ ಅದೇ, ನಾನು ಸ್ವಯಂ ನಿವೃತ್ತಿ ತಗೊಂಡೆ. ನಾನು ಒಂಥರದಲ್ಲಿ ಅದು ನನಗೆ ಮಿಡ್ ಲೈಫ್ ಕ್ರೈಸಿಸ್, ನನಗೆ ಸಾಕಷ್ಟು ಒಂಥರ ಸ್ವಲ್ಪ ಅತೃಪ್ತಿ ಬೆಳೆಯಕ್ಕೆ ಶುರುವಾಗಿತ್ತು. ಏನೋ ಒಂಥರ ತುಂಬಾ ಏಕತಾನತೆ ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಇದೆಲ್ಲ ಏನೋ ಕಾರ್ಯಕ್ರಮಗಳು ಇದೆಲ್ಲ ಮಾಡುವಂಥ ಅವಕಾಶಗಳಿದ್ದು ಮಧ್ಯ ಒಂದೊಂದು ಸರಿ ಹಾಗನ್ಸೋದು. ಅದಕ್ಕೋಸ್ಕರ ನಾನು ಬೇರೆ ಥರ ಮಾಧ್ಯಮಗಳಲ್ಲೇನಾದರೂ ಕೆಲಸ ಮಾಡಬಹುದಾ ಅಂತ ಅವಕಾಶಗಳನ್ನು ಹುಡ್ಕೋದಿಕ್ಕೆ ಅಂತ ತುಂಬ ಸರಿ ನನಗೆ ಅನಿಸ್ತಾ ಇತ್ತು. ಸೊ ಸ್ವಲ್ಪ ನನಗೆ ಮಾಧ್ಯಮದಲ್ಲಿ ಬರೆಯುವಂಥ ಅವಕಾಶಗಳು ಸಾಕಷ್ಟು ಇರ್ತಾ ಇರ್ತಿತ್ತು. ಅದಕ್ಕೋಸ್ಕರ ನಾನು ಇದನ್ನು ಬಿಟ್ಟು ಬೇರೆ ಕಡೆ ಏನಾದರೂ ಕೆಲಸ ಮಾಡೋಕ್ಕೆ ಸಾಧ್ಯ ಆಗತ್ತಾ ಅಂತ ಅವಾಗ ನಾನು ಸ್ವಯಂ
1: ನಿವೃತ್ತಿ ಪಡ್ಕೊಂಡೆ. ಆಕಾಶವಾಣಿಯಿಂದ ಬಹಳಷ್ಟು ಅಧಿಕಾರಿಗಳಾಗಿರ್ಬೋದು ಅವರೆಲ್ಲ ಬಿಟ್ಟೋಗಿದ್ದಾರೆ, ಜವಾಬ್ದಾರಿಗಳು ಇರಬಹುದು, ಮತ್ತೆ ಸಂಸ್ಥೆ ಮೇಲಿನ ಮುನಿಸುವಂತಲ್ಲ, ನೀವು ಹೇಳಿದ್ರಲ್ಲ ಏಕತಾನತೆ ಕಾಡುತ್ತೆ ಅಂತ. ಮತ್ತೆ ಇನ್ನೊಂದು ಕಡೆ ಅವಕಾಶ ಇದ್ದಾಗ ಸಾಮಾನ್ಯವಾಗಿ ಇದಕ್ಕಿಂತ ಉತ್ತಮವಾಗಿ ಇದ್ದದ್ದು ಒಂದು, ಮತ್ತು ಮನೆ ಕೆಲಸ ಪ್ಲಸ್ ಅದನ್ನ ನಿಭಾಯಿಸಿಕೊಂಡು ಹೋಗ್ಲಿಕ್ಕೆ ಒಂದು ಅನುಕೂಲ ಏನಾದ್ರು ಇದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಬಿಟ್ಟು ಹೋದ್ಮೇಲೆ ಮತ್ತೆ ನಾನು ಇಲ್ಲಿ ಇರಬೇಕಿತ್ತು ಅಂತ ಹೇಳೋ ಸಾಕಷ್ಟು ಕೆಲವು ನಮ್ಮ ಮಿತ್ರರು ಕೂಡ ಸಿಕ್ಕಿದ್ದಾರೆ. ಅದು ಬಹಳ ಕಡಿಮೆ. ಈಗ ಒಂದಿಷ್ಟು ಹೆಚ್ಚಿನ ಸಾಮರ್ಥ್ಯ ಇದ್ದಾಗ, ನಮಗೆ ತಿಳುವಳಿಕೆ ಇದ್ದಾಗ, ಜ್ಞಾನ ಇದ್ದಾಗ ಅದು ಎಲ್ಲಾದರೂ ಬೇರೆ ಕಡೆ ಉಪಯೋಗಕ್ಕೆ ಬಂದೇ ಬರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇರುತ್ತೆ ನೋಡಿ. ಅಲ್ಲಿ ಹೋದಾಗ ಎಷ್ಟು ವರ್ಷ ಮುಂಚೆ ಹೋದ್ರಿ ಅಂತ, ಇಲ್ಲಿ ಇನ್ನೂ ಸರ್ವಿಸ್ ಎಷ್ಟು ಉಳಿದಿತ್ತು ನಿಮಗೆ?
0: ಬಹುಶಃ 11 ವರ್ಷ.
1: 11 ವರ್ಷ ನೋಡಿ, 1-2 ವರ್ಷ ಮುಂಚೆ ಯಾರಾದರೂ ಬಿಟ್ಟು ಹೋಗ್ತಾರೆ, ನೀವು 11 ವರ್ಷ ಬಿಟ್ಟು ಹೋದ್ರಲ್ಲ ಸರ್, ನಮ್ಮ ಕೇಳುಗರಿಗೆ ಎಷ್ಟು ಅನ್ಯಾಯ ಮಾಡಿದ್ರಿ. ಹೌದು, ಯಾಕಂದ್ರೆ ನಮ್ಮ ಕೇಳುಗರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ನನ್ನ ನಡುವೆ ಈಗ ಬೇರೆಯವರೆಲ್ಲ ಮೆಸೇಜ್ಗಳನ್ನು ಮಾಡಬಹುದಾಗಿರ್ಬೋದು, ಸಿಗ್ತಾರೆ ಕೆಲವರು ನಮ್ಮ ಶ್ರೋತೃಗಳು ಬಂದಾಗ ನಿಮ್ಮನ್ನು ತುಂಬಾನೇ ನೆನಪಿಸ್ತಾರೆ. ಅದು ಉತ್ಪ್ರೇಕ್ಷೆ ಅಲ್ಲ, ನಾನು ಪ್ರತಿ ಬಾರಿ ನಾನು ಇಲ್ಲಿ ಬಂದು 1 ವರ್ಷ ಆದ್ರೂ ಸುಮಾರು ಜನ ನಿಮ್ಮನ್ನ, ನಿಮ್ಮ ಧ್ವನಿಯನ್ನ ನೆನಪಿಸಿ ಮಾತಾಡಿದ್ದಾರೆ ಇದ್ದಾರೆ.
0: ಹಾಗಾಗಿ ಥ್ಯಾಂಕ್ ಯು. ಆಕ್ಚುಲಿ ನಾನು ಕೆಲಸ ಬೇರೆ ಮಾಧ್ಯಮದಲ್ಲಿ ಮಾಡಬೇಕು ಅಂತ ಅನ್ಕೊಂಡೆ ಅಲ್ಲ, ಆದರೆ ನಾನು ಬೇರೆ ಮಾಧ್ಯಮಕ್ಕೆ ಹೋಗಲಿಲ್ಲ. ಅದು ಹೆಂಗಾಯ್ತು ಅಂದರೆ, ಒಂದು ಎನ್ ಜಿ ಒ ಅಂತೀವಲ್ಲ, ನಾವು ಒಂದು ಎನ್ ಜಿ ಒನಲ್ಲಿ ಕಮ್ಯುನಿಕೇಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡೋ ಅವಕಾಶ ಸಿಕ್ತು ನನಗೆ. ಅದು ಕರ್ನಾಟಕ ಸರ್ಕಾರದ ಜೊತೆ ಕೆಲಸ ಮಾಡುವಂಥ ಒಂದು
1: ಎನ್ ಜಿ ಒ,
0: ಹಾಂ, ಕೆ ಎಚ್ ಪಿ ಟಿ ಅಂತ, ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ಅಂತ, ಅಲ್ಲಿ ನಾನು ಸೇರಿಕೊಂಡೆ. ನನಗೆ ಆವಾಗ ಏಕತಾನತೆ ಏನು ಕಾಡ್ತಾ ಇತ್ತು ಇಲ್ಲಿ, ಒಂಥರದಲ್ಲಿ ಅದನ್ನು ತುಂಬಿಕೊಡ್ತು ಅಂತ ಅನ್ಬೋದು. ಅದು ಪಬ್ಲಿಕ್ ಹೆಲ್ತ್ ಕಮ್ಯುನಿಕೇಷನ್ ಅಲ್ಲಿ ಕೆಲಸ ಮಾಡಬೇಕಾಗಿತ್ತು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಬಾಲ್ಯದಲ್ಲಿ ನಾನು ನೋಡಿದ್ದೆ ನನ್ನ ಹಳ್ಳಿಗಳು, ನನ್ನ ಸುತ್ತಮುತ್ತ ಊರೇನಿದು, ಆ ಜೀವನ, ಅದನ್ನ ನಾನು ಮೈಸೂರಿಗೆ ಬಂದ ಮೇಲೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ.
1: ಜವಾಬ್ದಾರಿ ತಗೊಂಡು ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ,
0: ನೇರವಾಗಿ ಅವ್ರ ಜೊತೆಗೆ ಒಡನಾಟ ಸಿಕ್ಕೋದು, ಅವ್ರ ಕಷ್ಟ ಸುಖ ಆರೋಗ್ಯದ ಬಗ್ಗೆ ಅವ್ರಿಗಿರೋ ಆತಂಕಗಳು, ಅವಾಗ ಹೆಚ್ಚಿನ ಆರೋಗ್ಯದ ಸಂಕಷ್ಟ ಇದ್ದಿದ್ದು ಅಂತಂದ್ರೆ ಜಾಗತಿಕವಾಗಿ ಮತ್ತೆ ಇಂಡಿಯಾದಲ್ಲೂ ಇದ್ದಿದ್ದು, ಎಚ್ ಐ ವಿ ಏಡ್ಸ್ ತುಂಬಾ ಕರ್ನಾಟಕದಲ್ಲಿ ಹೆಚ್ಚು ಹರಡಿದ ಕಾಲ ಅದು. ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಸೇರ್ಕೊಂಡಿದ್ದು. ಸೊ 4-6 ಆ ತರ ಪಬ್ಲಿಕ್ ಹೆಲ್ತ್ ಇಶ್ಯೂಸ್, ಟಿ ಬಿ ಅನ್ನ ಕಡಿಮೆ ಮಾಡೋದಾಗಿರ್ಬಹುದು, ಸಮಾಜದಲ್ಲಿ ಅಂಚಲ್ಲಿರೋ ಸಮುದಾಯಕ್ಕೆ ಅವ್ರನ್ನ ಕಳಂಕ ತಾರತಮ್ಯ, ಅವರ ಸಮಸ್ಯೆಗಳು, ಆರೋಗ್ಯ ಮತ್ತಿತರ ಸಮಸ್ಯೆಗಳ ಬಗ್ಗೆ ಸಂವಹನ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಹೆಚ್ಚು ಕಡಿಮೆ ನನ್ನ ಕೆಲಸ ಆ ದಿಸೆಯಲ್ಲಿತ್ತು. ಸೊ ಅದರಿಂದಾಗಿ ನನಗೆ ಸಂಪೂರ್ಣ ಹೊಸ ಅನುಭವ
1: ಮತ್ತೆ ತೃಪ್ತಿ,
0: ಸಂತೋಷ ಕೂಡ ಖಂಡಿತ. ಯಾಕೆಂದ್ರೆ ರೋಗ ರುಜಿನ ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜದಿಂದ ಕಳಂಕಿತರಾಗಿ ಅಂಚಿನಲ್ಲಿ ಅಂತ ನಿರ್ಲಕ್ಷಿಸಿದ ಸಮುದಾಯ ಅಂತ ನಾವೇನು ಹೇಳ್ತೀವಿ, ಅವರ ಜೀವನದ ಸಂಕೀರ್ಣತೆನೆ ಬೇರೆ, ಅದರ ಗಹನತೆಗಳೇ ಬೇರೆ. ಅವರ ಜೊತೆಗೆ ಕೆಲಸ ಮಾಡುವಾಗ ನನಗೆ ಸಿಕ್ಕ ಅನುಭವಗಳು ಸಾಕಷ್ಟು ಒಂಥರ ಗಾಢವಾದ ಅನುಭವಗಳು
1: ಸಿಕ್ಕಿದೆ. ಅದು ಅಂದ್ರೆ ಈಗ ಅನುಭವಗಳಿಗೆ ನಾವು ತೆರೆದುಕೊಳ್ಳೋದಿದೆಯಲ್ಲ, ಆ ಅವಕಾಶಗಳು ಸಿಕ್ಕಿದಾಗ ಪುಣ್ಯವಂತ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಜನರ ಜೊತೆಗೆ ಧ್ವನಿ ಮೂಲಕನೇ ಆದಷ್ಟು ಸಂಪರ್ಕದಲ್ಲಿ ಇರ್ತೀವಿ. 4 ಗೋಡೆಗಳ ಮಧ್ಯೆ ನಮ್ಮ ರೂಮ್ ದೊಡ್ಡದಿರುತ್ತೆ, ಅಲ್ಲಿ ಯಾರು ಇರಲ್ಲ. ನಾವು ಜನರ ಜೊತೆಗೆ ಧ್ವನಿ ಮೂಲಕವಾಗಿ ಸಂಪರ್ಕದಾಗ ಇರ್ತೀವಿ, ಇಲ್ಲಿ ನೇರವಾಗಿರ್ತೀವಿ, ಮತ್ತೆ ಬೇರೆ ಬೇರೆ ಜನ ಸಿಗ್ತಾರೆ. ಅದು ಒಂಥರ ನಮ್ಮ ಸ್ವಭಾವ, ನಿಮ್ ಮನಸ್ಸಲ್ಲಿ ಇದ್ದದ್ದು ಎಲ್ಲೋ ಒಂದ್ ಕಡೆ ಅದು ಈಡೇರಿದೆ ಅಂತ ನಾವು ಭಾವಿಸ್ಕೊಂಡಿವಿ.
0: ಹೌದು,
1: ಆಕಾಶವಾಣಿಗೆ 90 ಆದ ಸಂದರ್ಭದಲ್ಲಿ ಮತ್ತೆ ನಮ್ಮ ಜೊತೆಗೆ ಮಾತಾಡಿದಿರಿ, ಮತ್ತು ಕೇಳುಗರು ಬಹಳ ಖುಷಿ ಪಡ್ತಾ ಇದ್ದಾರೆ. ಈಗ ನಿಮ್ಮ ಧ್ವನಿಗಳನ್ನು ಮತ್ತೆ ಕೇಳಕ್ಕೆ ಅವರಿಗೆ ಅವಕಾಶ ಸಿಕ್ಕಿದೆ, ಮತ್ತು ನಾವು ನೀವು ಮತ್ತೆ ಭೇಟಿಯಾಗಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳೋಣ.
0: ಖಂಡಿತ, ಕಾರ್ಯಕ್ರಮದ ಮುಖಾಂತರ ನಾನು ಶ್ರೋತೃಗಳ ಜೊತೆಗೆ ಬಹಳಷ್ಟು ಸಂಪರ್ಕ ಇಟ್ಕೊಂಡಿರ್ತೀವಿ. ಅವಾಗ ಈ ಕಾರ್ಯಕ್ರಮದ ಮುಖಾಂತರ ಮತ್ತೆ ಭೇಟಿಯಾಗುವ ಅವಕಾಶ ಅವರನ್ನ
1: ಸಿಕ್ಕಿದೆ ಅಲ್ಲ. ಎಲ್ಲರ ಪರವಾಗಿ, ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಜಾಂಪಣ್ಣ ಆಶೀಹಾಳ್. ಇದು ಇಂದಿನ ಆಕಾಶಪುಟ್ಟಿ ಕಾರ್ಯಕ್ರಮ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ

0: ಸಮಯವಾಗಿದೆ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕ್ಷಿತಿರುಹಕೆ ಸುಮಫಲ ಮುಹೂರ್ತ ನಿಶ್ಚಿತವೇನೋ ಮತಿಮನಂಗಳ ಕೃಷಿತ್ತಪಃ ಫಲವು ಮಂತು. ಕ್ಷಿತಿರುಹಕೆ ಸುಮಫಲ ಮುಹೂರ್ತ ನಿಶ್ಚಿತವೇನು ಮತಿಮನಂಗಳ ಕೃಷಿತಪಃ ಫಲವು ಮಂತು. ಸತತ ಕೃಷಿ ಬೀಜಗುಣ ಕಾಲ ವರ್ಷಗಳೊದವೆ ಪ್ರತಿಭೆ ವಿಕಸಿತಬಹುದೋ ಮಂಕುತಿಮ್ಮ. ಸತತ ಕೃಷಿ ಬೀಜಗುಣ ಕಾಲ ವರ್ಷಗಳೊದವೆ ಪ್ರತಿಭೆ ವಿಕಸಿತಬಹುದೋ ಮಂಕುತಿಮ್ಮ.

ಗಿಡ ಮರಗಳು ಬೆಳೆಯಲು, ಹೂ ಮತ್ತು ಹಣ್ಣುಗಳು ಬಿಡಲು ಯಾರಾದರೂ ಮುಹೂರ್ತ ಇಟ್ಟಿರುತ್ತಾರೇನು? ಇಲ್ಲ. ಕಾಲ ಬಂದಾಗ ಗಿಡ ಬೆಳೆಯುತ್ತದೆ, ಮರ ಹೂ ಮತ್ತು ಹಣ್ಣುಗಳನ್ನು ಕೊಡುತ್ತದೆ. ಬುದ್ಧಿ ಮತ್ತು ಮನಸ್ಸಿನ ಶಕ್ತಿಗಳ ಕೃಷಿ ಮತ್ತು ತಪಸ್ಸಿನ ಫಲಗಳು ಹಾಗೆಯೇ. ಅವಿರತವಾದ ಕೆಲಸ, ಕಾನ್ಸ್ಟೆಂಟ್ ಕಲ್ಟಿವೇಷನ್, ಅದರ ಫಲಗಳು ಸಿಗುವುದು ಸಂತತ ಕೃಷಿಯಿಂದ, ಒಳ್ಳೆಯ ಪೋಷಣೆಯಿಂದ ಮತ್ತು ತಾಳ್ಮೆಯಿಂದ ಮಾತ್ರ. ಈಗ ಬೀಜ ಬಿತ್ತಿ ನಾಳೆ ಮರವಾಗಲು ಸಾಧ್ಯವೇ ಇಲ್ಲ. ಎಲ್ಲವೂ ಕೂಡಿ ಬಂದಾಗ ಪ್ರತಿಭೆ ಅರಳುತ್ತದೆ. ಸಂಕಲ್ಪ ಶಕ್ತಿಯು ಹೆಚ್ಚಿದಂತೆ ಮಾಡುವ ಕೆಲಸದಲ್ಲಿ, ಕಾರ್ಯದಲ್ಲಿ ಯೋಗ್ಯತೆಯು ನಮ್ಮಲ್ಲಿ ಬೆಳೆಯುತ್ತದೆ. ಯಾವುದೇ ಧ್ಯೇಯ ಸಾಧನೆಗೆ ಮನಸ್ಸು ಬುದ್ಧಿಯು ಸ್ಥಿರವಾಗಿ ನಿಂತು ಮಾಡುವ ಕೆಲಸಕ್ಕೆ ಅಲ್ಲಿಂದ ಸದಾ ಸ್ಫೂರ್ತಿ ದೊರೆಯುತ್ತಿರಬೇಕು. ಬರೀ ಸಂಕಲ್ಪ ಸಾಕಾಗದು, ಅದನ್ನು ಕಾರ್ಯಗತಗೊಳಿಸುವ ಕೌಶಲ್ಯವೂ ಜೊತೆಗಿರಬೇಕು ಮತ್ತು ತಾಳ್ಮೆ ಇರಬೇಕು. ಯಾವನು ಕಾರ್ಯ ಸಾಧನೆಯಲ್ಲಿ ಮೂರು ಅಂಶಗಳನ್ನು ತಪ್ಪದೇ ಅನುಸರಿಸುತ್ತಾನೋ ಅವನನ್ನು ಯಶಸ್ಸು ಹುಡುಕಿಕೊಂಡು ಬರುತ್ತದೆ. ಅವನು ಹಾಕಿದ್ದ ತಾಳದ ಹಾಗೆ, ಕಣ್ಣು ಮುಚ್ಚಿಕೊಂಡು ಹೇಳಿದ ಹಾಗೆ ಕುಣಿಯೋದೇ ರತ್ನನ ಪ್ರಪಂಚ, ಮಗುವು ತಾಯಿ ತಂದೆ ಕಣ್ಣು ಮುಂದೆ ನಡೆವಂತೆ ನಡೆ, ಮಿಗಚಿಂತೆ ತಲೆಹರಟೆ ಅಂತ ಹೇಳಿ ಒಬ್ಬರು ಜ್ಞಾನಿ ಪುರುಷರು ಹೇಳುತ್ತಾರೆ.

ವಕ್ತ್ರವುಂಟೆಲ್ಲರಿಗೆ ವರ್ಚಸೋರೋರ್ವರಿಗೆ ಕತ್ತಿ ಪಣ್ಯದೊಳುಂಟು ಶಕ್ತಿ ಸಹಜದಲ್ಲಿ. ವಕ್ತೃವುಂಟೆಲ್ಲರಿಗೆ ವರ್ಚಸೋರೋರ್ವರಿಗೆ ಕತ್ತಿ ಪಣ್ಯದೊಳುಂಟು ಶಕ್ತಿ ಸಹಜದಲ್ಲಿ. ವ್ಯಕ್ತಿ ಪ್ರಭಾವವಿ ಲೋಕಚರಿತೆಯ ಕೀಲು ಹಸ್ತವದು ದೈವ ಕೆಲೋ ಮಂಕುತಿಮ್ಮ. ವ್ಯಕ್ತಿ ಪ್ರಭಾವವಿ ಲೋಕಚರಿತೆಯ ಕೀಲು ಹಸ್ತವದು ದೈವ ಕೆಲೋ ಮಂಕುತಿಮ್ಮ.

0: ಸಾಧನೆಯಂತೆ ಸಿದ್ಧಿ, ಭಾವದಂತೆ ದೇವ. ಯಾವ ಮಹಾಪುರುಷರು ಒಮ್ಮೇಲೆ ಬೆಳಕಿಗೆ ಬಂದವರಲ್ಲ. ಗುರುಕರ್ಣೆ, ದೈವಕೃಪೆ, ಅವಿರತ ತಪಸ್ಸಿನ ಫಲವೇ ಅಂತ ಮಹಾನುಭಾವರು. ಅವರೇ ಪೂಜ್ಯರು. ಲೋಕೋ ಭಿನ್ನ ರುಚಿ ಹೇಳುವಂತೆ ಒಂದರಂತೆ ಒಂದಿಲ್ಲ. ಗುಣದಲ್ಲಿಯೂ ಶಕ್ತಿಯಲ್ಲಿಯೂ ಮನುಷ್ಯರಲ್ಲಿ ಹೆಚ್ಚು ಕಡಿಮೆಗಳಿರುವುದು ಪ್ರಕೃತಿ ಯಥಾರ್ಥ. ಎಲ್ಲರೂ ಸಮಾನರೆನ್ನುವುದು ಉತ್ಪ್ರೇಕ್ಷೆ. ತೇನ್ಸಿಂಗನಿಗೆ ತಾಯಿಯೇ ಗುರುವಾಗಿ ಪ್ರೇರಣೆ ನೀಡುತ್ತಾಳೆ. ದೈವವು ಸಹಾಯ ಹಸ್ತ ಚಾಚುತ್ತದೆ ಮತ್ತು ಅವನ ಸತತ ಕೃಷಿಯ ಫಲವೇ ಆತನು ಅತಿ ಎತ್ತರವಾದ ಎವರೆಸ್ಟ್ ಶಿಖರವನ್ನು ತಲುಪಿ ಅಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಮೆರೆಯುತ್ತಾನೆ. ಎಲ್ಲರಿಗೂ ಮುಖವುಂಟು. ತೇಜಸ್ಸು ಇರತಕ್ಕವರು ಕೆಲವರೇ. ವಿಶ್ವಸುಂದರಿ, ಭುವನ ಸುಂದರಿ ಪಟ್ಟ ಕೆಲವರಿಗೆ ಒಲಿದು ಬರುತ್ತದೆ. ಎಲ್ಲರೂ ಯೋಗವನ್ನು ಬಲ್ಲವರಾದರೂ ಯೋಗ ಪಟುಗಳು ಆಗುವವರು ಕೆಲವರು. ಎಲ್ಲರಿಗೂ ಕೈಕಾಲುಗಳಿರುತ್ತವೆ, ಸ್ವಲ್ಪ ಶಕ್ತಿಯೂ ಇರುತ್ತದೆ. ಓಟದ ರಾಣಿ ಎಂದು ಅನಿಸಿಕೊಂಡವಳು ಪಿಟಿ ಉಷಾ ಮಾತ್ರ. ಹಾಗೆಯೇ ದ್ರೋಣಾಚಾರ್ಯರ ಬಳಿ ಕೌರವರು, ಪಾಂಡವರು ಎಲ್ಲರೂ ಧನುರ್ವಿದ್ಯೆಯನ್ನು ಕಲಿತರು. ಧನುರ್ವಿದ್ಯಾ ಪ್ರವೀಣ ಅನ್ನಿಸಿಕೊಂಡವನು ಅರ್ಜುನನು ಮಾತ್ರ. ಮಹತ್ತತ್ವವನ್ನು ತಿಳಿದವರೆಲ್ಲರೂ ಮಹಾತ್ಮರೇ. ದೇಹ ಎದೆಯೊಳು ಕುಳಿತು ಕಂಗೊಳಿಸಿತಪ್ಪ, ಅಲ್ಲೆಲ್ಲೂ ಇಹನೆಂದು ಹುಡುಕೋನವೆಪ್ಪ ಹಿಂದೆ ಹೇಳಿದ ಹಾಗೆ ಲೋಕದ ಚರಿತ್ರೆಯನ್ನು ಪ್ರಭಾವಗೊಳಿಸಿದವರು ಇಂಥ ಪ್ರಭಾವಶಾಲಿಗಳಾದ ಪ್ರಾತಃಸ್ಮರಣೀಯ ವ್ಯಕ್ತಿಗಳಾದ ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಏಸು ಕ್ರಿಸ್ತ, ಪೈಗಂಬರ, ಅಲೆಕ್ಸಾಂಡರ್, ಅಶೋಕ, ಶ್ರೀಹರ್ಷ, ಅಕ್ಬರ್, ವಾಷಿಂಗ್ಟನ್, ಲಿಂಕನ್, ಶೇಕ್ಸ್ಪಿಯರ್, ಕಾಳಿದಾಸ, ಸ್ವಾಮಿ ವಿವೇಕಾನಂದ, ಗಾಂಧೀಜಿ, ಐನ್ಸ್ಟೀನ್, ಡಾರ್ವಿನ್, ಗೆಲಿಲಿಯೋ ಮುಂತಾದ ಅನೇಕ ಮಹಾಪುರುಷರು ಲೋಕ ಚರಿತ್ರೆಯನ್ನೇ ಬದಲಾಯಿಸಿದ್ದಾರೆ. ಎಲ್ಲರಂತೆ ಇದ್ದರೂ ಅವರು ಮಹಾಪುರುಷರಾಗುವುದು ಅವರ ಅಸಾಮಾನ್ಯ ಕೃತಿಗಳಿಂದ, ಹೆಚ್ಚುಗಾರಿಕೆಯಿಂದ. ಅಂಥ ಮಹಾಪುರುಷರನ್ನು ಪೂರ್ತಿ ಹೆಸರಿಸುವುದು ಕಷ್ಟ. ಡಿ ವಿ ಜಿ ಅವರು ಹೇಳಿದಂತೆ, ಕಗ್ಗವಿದು ಬೆಳೆಯುತ್ತಿದೆ ಲಂಕೆಯಲ್ಲಿ ಹನುಮಂತ ಹಿಗ್ಗಿ ಬೆಳೆಸಿದ ಬಾಲದಂತೆ ಸಿಗ್ಗುಳಿದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್.

ಪ್ರವಚನ ವಿಶ್ವನಾಥ ನಾಕೋಡ್, ವ್ಯಾಖ್ಯಾನ ಡಾಕ್ಟರ್ HS ಘಳಿಗಿ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ.

0: ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜು ಕೆ,
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ನಮ್ಮ ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ದೇಶಕ್ಕೆ ಬೇರೆ ಬೇರೆ ರಕ್ಷಣಾ ವ್ಯವಸ್ಥೆಯ ಮೂಲಕ ಸೇವೆ ಸಲ್ಲಿಸಿದಂಥ ವೀರಯೋಧರನ್ನ ಭೇಟಿಯಾಗ್ತಾ ಇದ್ದೀವಿ. ಇವತ್ತು ಕೂಡ ನಮ್ಮೊಂದಿಗೆ 22 ವರ್ಷಗಳ ಕಾಲ ದೇಶಕ್ಕೆ ಸೈನ್ಯದ ಮೂಲಕ ಸೇವೆ ಸಲ್ಲಿಸಿದಂತಹ ಸುಬೇದಾರ್ ನಾಗರಾಜು ಕೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸೋಣ. ಜೈ ಹಿಂದ್ ನಾಗರಾಜು ಅವರೇ.
2: ಜೈ ಹಿಂದ್ ಮೇಡಮ್.
1: ತುಂಬಾ ಸಂತೋಷ ಆಗುತ್ತೆ, ನೀವು ನಿಮ್ಮ ಹೃದಯದ ಮೇಲ್ಭಾಗದಲ್ಲಿ ಒಂದು ಸಾಲಾಗಿ ಇರುವಂತಹ ಮೆಡಲ್ಗಳನ್ನ ಹಾಕೊಂಡಿದ್ದೀರಾ. ಅದನ್ನು ನೋಡಿದಾಗ ಯಾರಿಗೆ ಆದರೂ ತಲೆ ಬಾಗ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಈ ಮೆಡಲ್ಗಳೆಲ್ಲ ನಿಮ್ಮ ಶೌರ್ಯದ ಸಂಕೇತವಾಗಿ ನಮ್ಗೆ ಕಾಣಿಸುತ್ತೆ. ನೀವು ಯಾವ ರೆಜಿಮೆಂಟ್ ಮೂಲಕ ನಿಮ್ಮ ಸೇವೆಯನ್ನ ಆರಂಭ ಮಾಡಿದ್ರಿ ಹೇಳಿ.
2: ಮೇಡಮ್, ನಾನು ಭಾರತದ ತುಂಬಾ ಹಳೆಯ ರೆಜಿಮೆಂಟ್ ಆದ ಮದ್ರಾಸ್ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿದ್ದೀನಿ ಮೇಡಮ್. ನಾನು 1976 ಇಸ್ವಿಯಲ್ಲಿ ಮದ್ರಾಸ್ ರೆಜಿಮೆಂಟ್ಗೆ ಎನ್ರೋಲ್ಮೆಂಟ್ ಆದೆ. ಅದಾದ ನಂತರ ನನಗೆ 1 ವರ್ಷ ಕಠಿಣ ಶ್ರಮದ ಟ್ರೈನಿಂಗ್ ಆದ ನಂತರ ನನಗೆ 6 ಮದ್ರಾಸ್ ರೆಜಿಮೆಂಟ್ ನಮ್ಮ ಬೆಟಾಲಿಯನ್ಗೆ ಪೋಸ್ಟ್ ಮಾಡ್ತಾರೆ ಮೇಡಮ್. ನಮ್ಮ ಬೆಟಾಲಿಯನ್ ಆಗ ನಾಗಾಲ್ಯಾಂಡ್ ಮಣಿಪುರಲ್ಲಿತ್ತು. ಸೊ ಅಲ್ಲಿ ಆಜಿ ಸಿಪಾಯಿಯಾಗಿ ನಾನು ಹೋದೆ. ನಾಗಾಲ್ಯಾಂಡ್ ಮಣಿಪುರಲ್ಲಿ ಹೋದಾಗ ಅಲ್ಲಿ ಜಾಸ್ತಿ ನಾಗಾ ಕುಕ್ಕಿ ಜಗಳ ಜಾಸ್ತಿ.
1: ಯಾವ ವರ್ಷ ಅದು?
2: 1977. ಸೊ ಅಲ್ಲಿಂದ ನಾವು 1 ವರ್ಷ ಅಲ್ಲಿ ಸರ್ವಿಸ್ ಮಾಡಿ ಮತ್ತೆ ನೇಫಾಕ್ ಬಂದು 1 ವರ್ಷ 78 ಅಲ್ಲಿ. ಅದೊಂದು ವರ್ಷ ಸರ್ವಿಸ್ ಆದ ನಂತರ ಸಿಪಾಯಿ ರ್ಯಾಂಕು, ಸಿಪಾಯಲ್ಲೇ ಇದ್ದೆ. ನನಗೆ ನಾಗಾಲ್ಯಾಂಡ್ ಮಣಿಪುರಲ್ಲಿ ನನ್ನ ಸ್ಮಾರ್ಟ್ನೆಸ್ಸು, ನಾನು ನಡ್ಕೊಳ್ಳೋ ರೀತಿ ಇದೆಲ್ಲ ನೋಡಿ ನನಗೆ ಗೈಡ್ ಅಂತ ಡಿಟೇಲ್ ಮಾಡ್ತಾ ಇದ್ರು. ಯಾವುದೇ ಆಪರೇಷನ್ ಆದರೂ ನಾವು ಮುಂದೆ ಹೋಗಬೇಕಾಗುತ್ತೆ. ಮುಂದೆ ಹೋಗ್ಬೇಕಾದ್ರೆ ನಾವು ತುಂಬ ಮುನ್ನೆಚ್ಚರಿಕೆಯಿಂದ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನನ್ನ ಟ್ರೂಪ್ಸು, ಕಂಪ್ಲೀಟ್ ಟ್ರೂಪ್ಸು ನನ್ನ ಫಾಲೋ ಮಾಡುತ್ತೆ. ಮುಂದೆ ಏನಾಗ್ತಿದೆ ಅಂತ ನಾನು ಕಮಾಂಡರ್ಗೆ ಇನ್ಫಾರ್ಮೇಶನ್ ಕೊಡಬೇಕು. ಆ ಇನ್ಫಾರ್ಮೇಶನ್ ಮೇಲೆ ಕಮಾಂಡರ್ ಆಪರೇಷನ್ ಪ್ಲಾನ್ ಮಾಡ್ಕೋತಾರೆ ಮೇಡಮ್. ಸೊ ಹಾಗಾಗಿ ಎಲ್ಲ ಆಪರೇಷನಲ್ಲೂ ನನ್ನ ಗೈಡ್ ಮಾಡ್ತಾ ಇದ್ರು. ನಾನು 6 ಮದ್ರಾಸ್ ರೆಜಿಮೆಂಟಲ್ಲಿ ಅಲ್ಫಾ ಕಂಪ್ನಿ 3 ಪ್ಲಟೂನ್ ಜವಾನ್ ಆಗಿದ್ದೆ. ಯಾವುದೇ ಆಪರೇಷನ್ ಆದರೂ ನಮಗೆ ಅಲ್ಫಾ ಕಂಪ್ನಿ ಮತ್ತು ಡೆಲ್ಟಾ ಕಂಪ್ನಿ ಯಾವಾಗಲೂ ಫಾರ್ವರ್ಡ್ ಹೋಗ್ತಾ ಇದ್ವಿ. ಅಲ್ಲಿ ನನಗೆ ಗೈಡ್ ಕೆಲಸ ಮಾಡ್ತಾ ಇದ್ದೆ ಮೇಡಮ್. ಅದೇ ಥರ ಟ್ರೈನಿಂಗ್ಗಳಲ್ಲಿ ಯಾವುದೇ ಟ್ರೈನಿಂಗ್ ಆದರೂ ತುಂಬ ಉತ್ಸುಕತೆಯಿಂದ ಮಾಡ್ತಾ ಇದ್ವಿ.
1: ನೇಫಾನಲ್ಲಿ ಮೊದಲೇ ಅಲ್ಲಿ ಹೋಗ್ಬಿಟ್ರಿ. ಆಗಾಗಲೇ ಅಲ್ಲಿ ಅರುಣಾಚಲ್ ಪ್ರದೇಶ್ ಕಡೆಯಿಂದ, ಅಸ್ಸಾಂ ಕಡೆಯಿಂದ ಚೈನಾದ ಇನ್ಫಿಲ್ಟ್ರೇಷನ್, ಚೈನಾ ಕಡೆಯಿಂದ ಭಾರತಕ್ಕೆ ಒಳನುಸುಳುವಿಕೆ ನಡೀತಾ ಇತ್ತು. ಸುಮಾರು ನೀವೇ ಹೇಳಿದ್ರಿ 77, 78, 79 ಅದು ಹಾಗೇನೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನೀವು ಹೋದ್ರಿ. ಮೊದಲೇ ತರಬೇತಿ ನಡೀತಾ ಇದ್ದಾಗ ನಿಮ್ಗೆ ಎಲ್ಲಿಗೆ ಹೋಗೋದು ಅನ್ನೋದು ಗೊತ್ತಿರೋದಿಲ್ಲ. ಮುಖ್ಯವಾಗಿ ಎಲ್ಲ ಸೈನ್ಯ ವಿಭಾಗದಲ್ಲೂ ಹಾಗೆ ಒಂದ್ ಕಡೆ ಪೋಸ್ಟಿಂಗ್ ಆಗುತ್ತೆ, ಒಂದ್ ಕುತೂಹಲ ಇರುತ್ತೆ. ಅದರಲ್ಲೂ ನೀವು ಅಲ್ಫಾ ಹೇಳಿದ್ರಿ, ಈಗ ಮದ್ರಾಸ್ ರೆಜಿಮೆಂಟ್ 6 ಬೆಟಾಲಿಯನ್ ಬಹಳ ಪ್ರಸಿದ್ಧವಾದದ್ದು. ಇವತ್ತಿಗೂ ಕೂಡ ಶೌರ್ಯದಲ್ಲಿ ದೊಡ್ಡ ಹೆಸರು ಮದ್ರಾಸ್ ರೆಜಿಮೆಂಟ್. ಮದ್ರಾಸ್ ರೆಜಿಮೆಂಟ್ಗೆ ಹೋಗೋ ಮೊದ್ಲೇ ನಿಮ್ ತರಬೇತಿ ಇತ್ತಲ್ಲ, ಅದು ಹೇಗಿತ್ತು? ಆಮೇಲೆ ಸೈನ್ಯಕ್ಕೆ ನೀವು ಸೇರ್ಬೇಕು ಅಂತ ಅಂದ್ಕೊಂಡಿದ್ದು ಯಾವಾಗ? ಆ ಎಲ್ಲ
2: ಮೇಡಮ್, ನಾನು 10ನೇ ವರ್ಷದಲ್ಲೇ ನನಗೆ ಸೈನ್ಯ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ನಮ್ಮ ತಂದೆ ತಾಯಿ ಇಬ್ರು ಮೈಸೂರು ಮಹಾರಾಜರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಮೇಡಮ್. ಸೊ ಮೈಸೂರು ಮಹಾರಾಜರು ಬೆಂಗಳೂರು ಬಂದಿದ ತಕ್ಷಣ ಅಲ್ಲಿ ಗಂಡು ಬೇರುಂಡೆ ಬಾವುಟ ಹಾರೋದು ಮೇಡಮ್. ಆ ಬಾವುಟ ನೋಡ್ಬಿಟ್ಟು ನಮ್ಗೆ ತುಂಬಾ ಖುಷಿ ಆಗುದು. ಯಾಕಂದ್ರೆ ಅಲ್ಲಿಂದ ನಮ್ಗೆ ಊಟ ಎಲ್ಲ ಬರುತ್ತೆ ಮನೆಗೆ. ನಾವು ತುಂಬಾ ಬಡವ ಬಡಿಸ್ತೇನೆ. ಹೌದು, ಮಹಾರಾಜರು ಊಟ ತುಂಬಾ ರುಚಿಯಾಗಿರುತ್ತೆ. ನಮ್ಮ ತಂದೆ ತಾಯಿ ಅಲ್ಲಿ ಕೆಲಸ ಮಾಡೋದ್ರಿಂದ ನಾನು ಅಲ್ಲಿ ನೋಡಕ್ಕೆ ಹೋಗ್ತಾ ಇದ್ದೆ ಮೇಡಮ್. ನಾನು 1966 ಮಿಲಿಟ್ರಿಗೆ ಸೇರ್ಬೇಕು ಅಂತ ಅಲ್ಲಿ ಯೂನಿಫಾರ್ಮ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನಾನು ಅವ್ರ ಹತ್ರ ಹೋಗಿ ಹೇಳಿದೆ, ಸರ್ ನಾನು ಸೇರ್ಬೇಕು ಮಿಲಿಟ್ರಿಗೆ, ನಾನು ಏನ್ ಮಾಡ್ಬೇಕು ಅಂತ. ಸೊ ಅವ್ರು ಹೇಳಿದ್ರು, ನೀನ್ ತುಂಬಾ ಸಣ್ಣ ಹುಡುಗಪ್ಪ, ಇನ್ನ 8-9 ವರ್ಷ ಇದ್ದಂಗಿದೆ, ನೀನ್ ದೊಡ್ಡವನಾದ್ಮೇಲೆ ಸೇರ್ಕೋ ಹಂಗೆ ಅಂತ. ಸೊ ಅಲ್ಲಿಂದ ನನ್ಗೆ ಏನೋ ಒಂಥರ ಉತ್ಸಾಹ ಮೇಡಮ್, ನಾನು ಮಿಲಿಟ್ರಿಗೆ ಹೋಗ್ಬೇಕು, ಸೊ ಹಾಗಾಗಿ ನನಗೆ ಮೊದಲಿಂದಾನೇ ಹೆಂಗಾದ್ರೂ ಆಗಲಿ ಆರ್ಮಿಗೆ ಹೋಗ್ಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು.

0: ಮೂಲತಃ ನೀವು ಬೆಂಗಳೂರಿನವರೇ?
1: ಹೌದು ಮೇಡಮ್, ಮೂಲತಃ ಬೆಂಗಳೂರಿನವರೇ. ನಾನು ಇಲ್ಲೇ ಇಲ್ಲೇ ಮೇಡಮ್, ಹೊಸನಗರ ಈಗ ಅಂತಾರೆ, ಅದಕ್ಕೆ ಉಪ್ಪರಳ್ಳಿ ಅಂತ ಮೊದಲು ಹೇಳ್ತಾ ಇದ್ರು.
0: ಹಾಗಾದ್ರೆ ಕಂಟೋನ್ಮೆಂಟ್ ಬಹಳ ಹತ್ತಿರ ಇತ್ತು.
1: ನಮ್ಗೆ ತುಂಬಾ ಹತ್ತಿರ ಮೇಡಮ್,
0: ಕಂಟೋನ್ಮೆಂಟ್ ಕೂಡ ಯುದ್ಧದ ಭಾಗವಾಗಿಯೇ ಬರುವಂತದ್ದು. ಅಲ್ಲಿ ಅವಾಗ
1: ಇತ್ತು ಮೇಡಮ್. ಅದಾದ ನಂತರ ಮೈಸೂರು ಲ್ಯಾನ್ಸಸ್ ಅಲ್ಲಿ, ಅದು ಮುಂಡಡಿ ಪಾಳ್ಯದಲ್ಲಿ, ನಾವು ವಾಕಬಲ್ ಡಿಸ್ಟೆನ್ಸ್ ಓಡೋಗಿ ಓಡ್ ಬರ್ತಾ ಇದೀವಿ, ಅಲ್ಲೂ ಸಹ ಹೋಗ್ತಾ ಇದ್ದೆ ನಾನು. ಆಗೆಲ್ಲ ದೊಡ್ಡ ದೊಡ್ಡ ಲಾಳಗಳು, ಕುದುರೆಗಳೆಲ್ಲ ಕಟ್ತಾ ಇರೋರು, ಕುದುರೆಗಳನ್ನ ನೋಡ್ತಾ ಇದ್ವಿ. ಲ್ಯಾನ್ಸರ್ಸ್ ಇರೋರು ಅವಾಗ, ಮೈಸೂರು ಲ್ಯಾನ್ಸರ್ ಅಂತ ಹೆಸರಿತ್ತು ಮೇಡಮ್ ಆಗ, ಮೈಸೂರು ಮಹಾರಾಜರದು. ಸೊ ಮೈಸೂರು ಮಹಾರಾಜರದು ದೊಡ್ಡ ಹಿಸ್ಟ್ರಿನೇ ಇದೆ ಮೇಡಮ್. ಮೈಸೂರು ಲ್ಯಾನ್ಸರ್ಸು, ಅದು ನಮ್ಮ ಭೋಪಾಲ್ ಮಹಾರಾಜ ಆಗಲಿ, ಜೈಪುರ್ ಮಹಾರಾಜ ಆಗಲಿ, ರಾಜಸ್ಥಾನ್ ಆಗಲಿ, ನಮ್ಮ ಮೈಸೂರು ಮಹಾರಾಜರು ಇವರೆಲ್ಲ ಸೇರಿ ಒಂದು ಟ್ರೂಪ್ಸ್ ಕಳಿಸ್ಕೊಡ್ತಾರೆ ಐಫಾ ಸಿಟಿಗೆ. ಯಾಕಂದ್ರೆ ಜರ್ಮನ್ಸ್ ಐಫಾ ಸಿಟಿನ ಇಟ್ಕೊಂಡ್ಬಿಟ್ಟಿದ್ರು. ಸೊ ಆಗ ನಮ್ಮ ಆರ್ಮಿ ಮೈಸೂರು ಲ್ಯಾನ್ಸರ್ಸ್ ಕಡೆಯಿಂದ ಹೋಗಿ ಗೆದ್ದು, ಈಗಲೂ ನಾವು ಸೆಪ್ಟೆಂಬರ್ 23ನೇ ತಾರೀಕು ಐಫಾ ಡೇ ಅಂತ ಮಾಡ್ತೀವಿ ಮೇಡಮ್. ಅದು ಮೈಸೂರು ಲ್ಯಾನ್ಸರ್ಸ್ ಅಲ್ಲಿ ಒಂದು ವಾರ್ ಮೆಮೋರಿಯಲ್ ಇದೆ, ಆ ವಾರ್ ಮೆಮೋರಿಯಲ್ ಹತ್ರನೇ ಪ್ರೋಗ್ರಾಮ್ ನಡೆಯುತ್ತೆ, ಪ್ರತಿ ವರ್ಷ ಇದು ಮಾಡ್ತಾರೆ. ಹೌದು ಮೇಡಮ್, ಅವಾಗ ನಾವು ವಾರ್ ಮೆಮೋರಿಯಲ್ ಆಟ ಆಡ್ತಾ ಇದ್ವಿ ಮೇಡಮ್, ನಮ್ಗೆ ಗೊತ್ತಿರ್ಲಿಲ್ಲ ಇದು. ರಾಜ್ಪೂತ್ ಮರಾಠಿ ಅವ್ರ ಸಮಾಜ ಇದೆ ಅದರಲ್ಲಿ. ಉದಯ್ ಅಂತ ನನ್ನ ಫ್ರೆಂಡು, ಅವನು ಸಹ ಅದರಲ್ಲಿ ಇನ್ವಾಲ್ವ್. ಯಾಕಂದ್ರೆ ಅವ್ರ ಅಜ್ಜರು ಸೆಕೆಂಡ್ ವರ್ಲ್ಡ್ ವಾರ್ ಅಟೆಂಡ್ ಮಾಡಿದ್ರು, ಅವ್ರ ಅಜ್ಜಾಜಿ ಇಬ್ಬರೇ ಇರ್ತಾ ಇದ್ರು, ಅವ್ರಿಗೆಲ್ಲ ನಾನು ತುಂಬಾ ಸಹಾಯ ಮಾಡ್ತಾ ಇದ್ದೆ. ಸಹಾಯ ಇಂದ ಸೆಲ್ಫ್ ಏನಂದ್ರೆ, ಅವ್ರಿಗೇನಾದ್ರೂ ಹಾಲು ತರಬೇಕು, ತರಕಾರಿ ತರಬೇಕು, ಪಾಪ ವಯಸ್ಸಾಗಿತ್ತು ಆಗ್ಲೇ, ಪ್ರತಿಯೊಂದು ಕೆಲಸ ನಾನು
0: ಮಾಡ್ಕೊಡ್ತೇನೆ.
1: ನಾವು ಅಲ್ಲಿಂದ ಮುನ್ನಡಿ ಪಡಕ್ ಹೋದೆ ಮೇಡಮ್, ಮಿಡಲ್ ಸ್ಕೂಲ್ಗೆ ಬಸವನದಿಂದ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ನ್ಯೂ ಸವರ್ ಲೈನ್ ಸ್ಕೂಲ್ ಅಲ್ಲೇ ಓದ್ದೆ ನಾನು 5-6, ಮತ್ತೆ ನಾನು ಉಪ್ಪರಳ್ಳಿ ಮತ್ತೆ ಹೊಸನಗರಕ್ಕೆ ಬಂದೆ ಅಲ್ಲಿ. ಸೊ ಹೀಗಾಗಿ ನಮ್ಗೆ ಅಲ್ಲಿ ಮುಂಡೇಡಿ ಪಾಳ್ಯದಲ್ಲಿ ಸ್ವಲ್ಪ ಜಾಸ್ತಿ ಮರಾಠಿಗಳು, ಅವರು ಮಿಲಿಟರಿಯಲ್ಲಿ ಇದ್ದವರು. ಸೊ ಅವ್ರದ್ದೆಲ್ಲ ನನಗೆ ತುಂಬಾ
0: ಮರಾಠ ರೆಜಿಮೆಂಟ್ ಕೂಡ ಅಷ್ಟೇ.
1: ಹೌದು ಮೇಡಮ್,
0: ಫೇಮಸ್.
1: ಇವರು ಮೈಸೂರು ಲ್ಯಾನ್ಸರ್ಸ್ ಅಲ್ಲಿ ಇದ್ರು, ಸುಮಾರು ಜನ ಮೈಸೂರು ಲ್ಯಾನ್ಸರ್ಸ್ ಅಲ್ಲಿ ಇದ್ರು, ತುಂಬಾ ಹಿರಿಯರು. ಅವ್ರನ್ನೆಲ್ಲ ನೋಡಿದ್ರೆ ಒಂಥರ ಸಂತೋಷ ಆಗೋದು, ಅವರು ಇದ ತರ ಮೆಡಲ್ ಎಲ್ಲ ಹಾಕೊಳ್ಳೋರು, ನಮ್ಗೆ ಸಿಗುತ್ತೆ ಹಾಕೋಬೇಕು ಅನ್ನೋದು ತುಂಬಾ ಖುಷಿ ಇತ್ತು. ಹೀಗಾಗಿ ಮೈಸೂರು ಮಹಾರಾಜರದು ಕೊಡುಗೆ ತುಂಬಾ ಜಾಸ್ತಿ ಇದೆ ಮೇಡಮ್. ಈಗ ಮೊನ್ನೆ ಒಂದು ವಿಷಯ ಕೇಳಿದೆ ನಾನು, ಇಲ್ಲಿಂದ ಐಪಾಗ್ ಹೋಗ್ಬೇಕಾದ್ರೆ ಒಂದು ಪೂಜೆ ಮಾಡ್ತಾರಂತೆ, ಅವಾಗ ದಸರಾ ವೈಭವ ಪೂಜೆ ಮಾಡಿ ನಾವು ಅಲ್ಲಿಂದ ಗೆದ್ದು ಬಂದ್ರೆ ಇಲ್ಲಿ ಪ್ರತಿ ವರ್ಷ ನಾವು ದಸರಾ ಮಾಡ್ತೀವಿ ಅಂತೇಳಿ ಹೇಳಿದ್ರಂತೆ ಮೇಡಮ್. ಅದು ಈ ನಡುವೆ ಕೇಳ್ಕೊಂಡಿದ್ದೆ ನಾನು. ಅದು ಒಂದು ಚರಿತ್ರೆ ಇದೆ ನಮ್ಮ ಮೈಸೂರು ಲ್ಯಾನ್ಸರ್ಸ್ಗೆ ಮುಂಡಡಿ ಪಾಳ್ಯಕ್ಕೆ.
0: ಹಾಗಾಗಿ ದಸರಾ ಈಗಲೂ ಅಲ್ಲಿ ನಡೆಯುತ್ತೆ,
1: ಮೈಸೂರು ಬಿಟ್ಟರೆ ನಮ್ಮ ಮುಂಡಡಿ ಪಾಳ್ಯದಲ್ಲೇ
0: ನಡೆಯುತ್ತೆ,
1: ತುಂಬಾ ಚೆನ್ನಾಗಿ.
0: ನಿಮ್ಮ ಬಾಲ್ಯದಿಂದ ಈ ಸೈನ್ಯಕ್ಕೆ ಸೇರೋದು ಹೇಗೆ ಒಂದು ಪರಂಪರೆ ನಡ್ಕೊಂಬಂದಿದೆ ಅಂತ ಗೊತ್ತಿಲ್ಲದಾಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ಕೊನೆಗೆ ಸೈನ್ಯಕ್ಕೆ ಸೇರಿಸಿದೆ, ಇದೆಲ್ಲ ಅನುಭವಗಳು ಅಲ್ವಾ. ನೀವು ಮೈಸೂರು ಮಹಾರಾಜರ ವಿಷಯ ಹೇಳಿದ್ರಿ, ಅರಮನೆಯಲ್ಲಿ ನಿಮ್ ತಂದೆ ತಾಯಿ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನ ಹೇಳಿದ್ರಿ. ಹೀಗೆ ಬಹಳಷ್ಟು ಕಾರಣಗಳಿಂದ ನೀವು ಸೈನ್ಯಕ್ಕೆ ಅನಿವಾರ್ಯವಾದ್ರಿ ಅಂತ ನನ್ಗೆ ಅನಿಸ್ತಾ ಇದೆ.
1: ಅಂದ್ರೆ
0: ನೀವು ಸೈನ್ಯಕ್ಕೆ ಸೇರೋದು ನಿರ್ಧಾರ ಆಗ್ಬಿಟ್ಟಿದ್ರು ಚಿಕ್ಕವರು ಇರುವಾಗ.
1: ಹೌದು ಮೇಡಮ್, ನಾನು ಮನೇಲಿ ಇದ್ರು ಸಹ ಶನಿವಾರ ಭಾನುವಾರ ಸುಮ್ಮನೆ ಕೂತ್ಕೋತಾ ಇರಲಿಲ್ಲ ಮೇಡಮ್. ಜೈಮಲ್ ಎಕ್ಸ್ಟೆನ್ಷನ್ ಅಲ್ಲಿ ಡಾಕ್ಟರ್ ಸುಂದರ್ ರಾವ್ ಅಂತ ಇದ್ರು ಮೇಡಮ್, ಕಣ್ಣಿನ ಡಾಕ್ಟರ್. ಆಗ ಅವ್ರು ತುಂಬಾ ಸರ್ಜನ್ ಅವರು, ಸ್ಟೇಟ್ ಗೌರ್ಮೆಂಟ್ ಡಾಕ್ಟರ್ ಅವರು. ಅವ್ರ ಮನೆಗೆ ಕಾರ್ ತೊಳಿಕ್ ಹೋಗ್ತಾ ಇದ್ದೆ ನಾನು, ಡಾಕ್ಟರ್ ನಾಗಪ್ಪಾಳು ಅಂತ ಮಿನಿಸ್ಟರ್ ಸಹ ಇದ್ರು, ಹೆಲ್ತ್ ಮಿನಿಸ್ಟರ್ ಆಗಿದ್ರು ಮೇಡಮ್. ಕಾರ್ ತೊಳಿಯಕ್ ಹೋಗಿ ಕಾರ್ ತೊಳೆದು ಅಲ್ಲಿ ತಿಂಡಿ ಎಲ್ಲ ಮಾಡಿ ಅವರು 2-3 ಕೊಡೋರು, ಅದನ್ನು ನಮ್ಮ ತಾಯಿ ಕೇಳಿ ಕೊಡ್ತಾ ಇದ್ದೆ ಮೇಡಮ್. ಆಗ್ಲಿಂದ ನನ್ಗೇನೋ ಒಂಥರ ಕೆಲಸ ಮಾಡಬೇಕು, ಸುಮ್ಮನೆ ಕೂರಬಾರ್ದು. ಒಂದ್ಸಲ ಮಿಲಿಟ್ರಿಗೆ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಬಾಯ್ಸ್ಗೆ ಹೋಗ್ಬಿಟ್ಟಿದೆ ಮೇಡಮ್. ನಾನು ಡಾಕ್ಯುಮೆಂಟ್ ಇಲ್ಲದೆ ನನಗೆ ಸೇರಿಸ್ಕೊಳ್ಳಿಲ್ಲ, ನಮ್ಮ ತಾಯಿ ಗೊತ್ತಾಗ್ಬಿಡ್ತು, ನಮ್ಮ ತಾಯಿ ಬಿಟ್ಟಿಲ್ಲ. ಸೊ ಹಾಗಾಗಿ ನನಗೆ ಮೊದಲಿಂದಾನೇ ಏನೋ ಒಂಥರ ಖುಷಿ, ಸೇರಬೇಕು, ಮಾಡಬೇಕು, ಸೇವೆ ಮಾಡಬೇಕು ಅನ್ನೋ ಮನೋಭಾವ. ಹಂಗಾಗಿ ಮೇಲಕ್ಕೆ ಬಂದು ಅವಾಗ ನಾನು ಹೇಳಿದ್ರು, ಇಲ್ಲ ನೀನು ಅಂಡ್ರೇಜ್ ಅಪ್ಪ, ಸಿಗಲ್ಲ, ನಿನ್ ಬಾಯ್ಸ್ ಇದಾಗಿದೆ, ನೀನು ಇದಾದ್ಮೇಲೆ
0: 18 ವರ್ಷ
1: ಆದ್ಮೇಲೆ ಬರಬೇಕು.
0: ಬಾಯ್ಸ್ ಅಂದ್ರೆ ಯಾವ ವರ್ಷಕ್ಕೆ ಸೇರಿಸ್ಕೊತಾ ಇದ್ರು?
1: 7ನೇ ಕ್ಲಾಸ್ ಪಾಸ್ ಆದ್ರೆ ಸಾಕು ಮೇಡಮ್, 14-15 ವರ್ಷ ಆದ್ರೆ ಸಾಕು. ಬಟ್ ನನ್ಗೆ ಸೆಲೆಕ್ಟ್
0: ಆಗಿಲ್ಲ.
1: ಈಗಿಲ್ಲ ಮೇಡಮ್, ಈಗ ಸೈನಿಕ ಸ್ಕೂಲ್ ಇದೆ, ಈಗ ಆತರ ಯಾವ್ದು
0: ಸೇರಿಸ್ಕೊಳ್ಳ
1: ಮೇಡಮ್ ಈಗ. ಸೊ ಹಂಗಾಗಿ ನನ್ಗೆ ಮೊದ್ಲಿಂದ ತುಂಬಾ ಆಸೆ, ಸೇವೆ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು. ನಮ್ಮ ಗಣೇಶ ಹಬ್ಬದಲ್ಲಿ ಅವೆಲ್ಲ ತುಂಬಾ ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇದ್ವಿ.
0: 18 ವರ್ಷ ಆಯ್ತು, ಅವಾಗ ಮತ್ತೆ
1: ನಾನು ಹೋದೆ,
0: ಪ್ರಯತ್ನ ಮಾಡಿದ್ವಿ,
1: ಪ್ರಯತ್ನ
0: ಮಾಡಿದ್ರೆ.
1: ಹೌದು ಮೇಡಮ್, ಮೇಲ್ಗೆ ಹೋದೆ, ಅಲ್ಲಿ ತುಂಬಾ ಚೆನ್ನಾಗಿ ಮೆಡಿಕಲ್ ಎಲ್ಲ ಆಯ್ತು. ಅವಾಗೇನು ರನ್ನಿಂಗ್ ಗಿನಿಂಗ್ ಏನು ಇರಲಿಲ್ಲ, ರಿಟರ್ನ್ ಟೆಸ್ಟ್ ಆ ಥರ ಏನು ಇರಲಿಲ್ಲ. ಫಿಸಿಕಲ್ ಫಿಟ್ನೆಸ್, ಮೆಡಿಕಲ್ ಫಿಟ್ನೆಸ್ ಇದ್ರೆ ಹಂಗೆ ಇದು ಮಾಡ್ಬೋದು. ನನಗೆ ಎನ್ರೋಲ್ಮೆಂಟ್ ಮಾಡಿಬಿಟ್ರು, ಮಾಡಾದ್ಮೇಲೆ ನಾನು ಮನೆಗೆ

0: ಹೇಳಲಿಲ್ಲ ಮೇಡಮ್, ಅಮ್ಮ ಬಿಡಲ್ಲ, ತಂದೆನೂ ಬಿಡಲ್ಲ, ನಮ್ಮ ಅಣ್ಣನೂ ಸಹ ಬಿಡಲ್ಲ. ಅವನು ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದ ಮೇಡಮ್, ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರು. ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ಅವನ ಜೊತೆ, ಗ್ರೌಂಡಿಂಗ್ ಅಗೆಯೋದು, ಕೇಬಲ್ ಅಗೆಯೋದು, ಯಾರನ್ನು ಕೆಲಸದೋನು ಇಟ್ಕೋತಾ ಇರಲಿಲ್ಲ, ನಾನೇ ಮಾಡ್ತಾ ಇದ್ದೆ. ನನಗೇನು ಹುಚ್ಚು, ನನಗೆ ಆಟ ಆಡಕ್ಕೆ ಬಿಡಬೇಕು, ನಮ್ಮಣ್ಣನಿಗೆ ಅದು ಬಿಡಲ್ಲ ಅವನು. ಸೊ ಹೀಗಾಗಿ ನಾನು ಕಬಡ್ಡಿಲೂ ಜೂನಿಯರ್ ನ್ಯಾಷನಲ್ಸ್ ಆಡಿದ್ದೀನಿ. ಇದೆಲ್ಲ ನನಗೆ ತುಂಬ ಸಹಾಯ ಆಗಿದ್ದು ಮಿಲಿಟರಿಲಿ ಟ್ರೈನಿಂಗ್ ಮಾಡಕ್ಕೆ. ಬೆಳಗ್ಗೆ 4 ಗಂಟೆಗೆ ಎದ್ದೋಳೋದು, ಓಡೋದು, ರನ್ನಿಂಗ್ ಮಾಡೋದು.
1: ಸೆಲೆಕ್ಷನ್ ಆಯ್ತಲ್ಲ,
0: ಸೆಲೆಕ್ಷನ್ ಆಯ್ತು.
1: ಎಲ್ಲಿಗೆ ಟ್ರೈನಿಂಗ್ ಎಲ್ಲಿ ಕಳಿಸಿ?
0: ಫಸ್ಟ್ ಮೇಡಮ್ ನನಗೆ ಎಂಇಜಿ ಸೆಂಟರ್ಗೆ ಹೋಗು ಅಂದ್ರು ಮೇಡಮ್.
1: ಎಂಇಜಿ ಸೆಂಟರ್ ಕೂಡ ಬಹಳ ಹಳೆಯದು.
0: ಆಮೇಲೆ ನಾನು ಎಂಇಜಿ ಸೆಂಟರ್ ಅಂದ್ರೆ ಬೆಂಗಳೂರಲ್ಲೇ ಇದೆ, ನಮ್ಮ ತಂದೆ ತಾಯಾರನ್ ಬಂದು ನನ್ ಕರ್ದ್ಬಿಟ್ರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಇಲ್ಲಲ್ಲ ಸರ್, ನಾನು ಬೆಂಗಳೂರು ಬೇಡ ಸರ್, ಬೇರೆ ಎಲ್ಲಾದ್ರೂ ಕಲ್ಸಿ. ವೆಲ್ಲಿಂಗ್ಟನ್ ಹೋಗ್ತೀಯಾ ಅಂದ್ರು. ಇದೇನಪ್ಪ ಹೊಸ ಕೇಳ್ತಾ ಇದ್ದೀನಿ. ಆ ಹೋಗ್ತೀನಿ ಸರ್.
1: ಎಲ್ಲಿದೆ ಅಂತ ಗೊತ್ತಿಲ್ಲ?
0: ಗೊತ್ತಿಲ್ಲ, ವೆಲ್ಲಿಂಗ್ಟನ್ ಎಲ್ಲಿದೆ ಅಂತ ಗೊತ್ತಿಲ್ಲ ಮೇಡಮ್. ಅವಾಗ ಓಕೆ, ನನ್ನ ಜೊತೆ 14 ಜನ ಸೆಲೆಕ್ಟ್ ಆದ್ರು ಮೇಡಮ್. 14 ಜನ ಸೆಲೆಕ್ಟ್ ಆದರೆ 14 ಜನದಲ್ಲಿ ಯಾರೂ ಬರಲಿಲ್ಲ ಮೇಡಮ್, ನಾನೊಬ್ಬನೇ. ನಾನೇನು ಮಾಡಿದೆ, ಬಂದು ರಿಕ್ರೂಟ್ಮೆಂಟ್ ಆದಮೇಲೆ ಅಲ್ಲೇ ಇದ್ಬಿಟ್ಟೆ. ಆಮೇಲೆ ನನಗೆ 12 ಪೈಸೆ ಕೊಟ್ಟರು ಮೇಡಮ್ ಖರ್ಚಿಗೆ. ನಾನು ಊಟ ಗಿಟ ಏನೂ ಮಾಡಿಲ್ಲ, ಹೊಟ್ಟೆ ಸಿಗ್ತಾ ಇತ್ತು.
1: ಖರ್ಚಿಗೆ ಕೊಟ್ಟವ್ರು ಯಾರು?
0: ರಿಕ್ರೂಟಿಂಗ್ ಆಫೀಸಲ್ಲೇ ಕೊಡ್ತಾರೆ ಮೇಡಮ್, ವಾರಂಟ್ ಹೋಗ್ಲಿಕ್ಕೆ ಖರ್ಚು ಅಂತ ಕೊಡ್ತಾರೆ.
1: ಸೊ ನಾನೇನು ಅಲ್ಲಿಗೆ
0: ಹೋಗ್ಲಿಕ್ಕೆ ಖರ್ಚು ಅಷ್ಟು ಕೊಟ್ಟರು ಮೇಡಮ್. ಸೊ ನಾನೇನು ಮಾಡಿದೆ, ನಾನು ಊಟ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಸಿಗ್ತಾ ಇತ್ತು. ತುಂಬ ಹಳೇ ಒಂದು ಹೋಟ್ಲು ಇದೆ ಮೇಡಮ್, ರೆಕ್ಸ್ ಹೋಟ್ಲು, ಅಲ್ಲೋಗಿ ಹಣ ನಂತರ ಇಷ್ಟು ದುಡ್ಡಿದೆ, ನನಗೇನು ಕೊಡ್ತೀಯ ಅಂದ್ರೆ, ಹೇಗೆ ಕುತ್ಕೊಳ್ಳೋ, ಏನು ಬೇಕು ನಿನಗೆ, ಪರೋಟ ಇದೆ ಅಂದರೆ ಕೊಡೋಣ. ಕೊಟ್ಟ ಅವನು, ಹೊಟ್ಟೆ ತುಂಬ ತಿಂದೆ. ಅಲ್ಲಿಂದ ಇನ್ನು
1: ದುಡ್ಡು ಖಾಲಿ ಆಗೋಯ್ತು,
0: ಎಲ್ಲ ಖಾಲಿ ಆಗಿತ್ತು ಮೇಡಮ್. ಮತ್ತೆ ಬಂದು ನಾನು ಇನ್ನು ಮೆಜೆಸ್ಟಿಕ್ ಹೋಗ್ಬೇಕು, ಯಾರೋ ಹೇಳಿದ್ರು ಒಂದೇ ರೋಡ್ ನಡ್ಕೊಂಡು ಹೋಗ್ಬಿಡಪ್ಪ ಸಿಕ್ತೈತಿ ಅಂತ.
1: ಅದುವರೆಗೆ ಮೆಜೆಸ್ಟಿಕ್
0: ನೋಡಿರ್ಲಿಲ್ಲ ಮೇಡಮ್ ನಾವು. ಆಮೇಲೆ ಏನು ಮಾಡಿದೆ ನಾನು, 8:00 ಐಲ್ಯಾಂಡ್ ಎಕ್ಸ್ಪ್ರೆಸ್, ಬೆಳಗ್ಗೆ ನಂದು 11:30 ಎಲ್ಲ ಆಗೋಗಿದೆ. ಮತ್ತೆ ಏನು ಮಾಡೋದು, ತಿಂಡಿ ತಿಂದು ಕಬ್ಬನ್ ಪಾರ್ಕಲ್ಲಿ ಮಲಗಿಬಿಟ್ಟೆ ಮೇಡಮ್. ನನಗೆ ಒಳ್ಳೆ ನಿದ್ರೆ ಬಂತು, ಯಾಕಂದರೆ ನಿದ್ದೆ ಇರಲಿಲ್ಲ. ಸಾಯಂಕಾಲ 4:00-5 ಗಂಟೆಗೆ ಚಳಿ ಆಯ್ತಾ, ಎದ್ದು ನಡ್ಕೊಂಡೇ ಹೋದೆ. 6:00-7 ಗಂಟೆಗೆ ಅಲ್ಲಿ ರೈಲ್ವೆ ಸ್ಟೇಷನ್, ಅಲ್ಲಿ MCO ಅಂತ ಒಂದು ನಮ್ಮದು ಮಿಲಿಟ್ರಿ ಕಂಟ್ರೋಲ್ ಆಫೀಸಿಂದ, ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡೋಕೆ ಕೇಳಿದರು. ನಾನು ರಿಪೋರ್ಟ್ ಮಾಡಿದೆ ಈ ಥರ. ಇನ್ನೂ ಎಲ್ಲಪ್ಪ ಬರಲಿಲ್ಲ ಯಾರು ಅಂತಂದರು. ಗೊತ್ತಿಲ್ಲ ಸರ್, ನಾನು ಬಂದಿದ್ದೀನಿ ಅಂತ. ಅವರೆಲ್ಲ ನೋಡಿ ವಾರಂಟ್ ಎಲ್ಲ ಚೇಂಜ್ ಮಾಡಿ, ಅವಾಗ ರಿಸರ್ವೇಷನ್ ಏನೂ ಇಲ್ಲ ಮೇಡಮ್, ಈ ಗಾಡಿ ಬರುತ್ತೆ ಅಲ್ಲಿ ಕುತ್ಕೊಂಡು ಹೋಗೋಡಪ್ಪ ಅಂತಂದರು. ಸರಿ, ಒಂದು ಬ್ಯಾಗ್ ಇತ್ತು, ಒಂದು ಬ್ಯಾಗು ಇಟ್ಕೊಂಡು ನಾನು ಕೂತ್ಕೊಂಡೆ. ಈ ಮಧ್ಯದಲ್ಲಿ ಏನಾಯಿತು, ನನ್ನ ಸ್ನೇಹಿತ ಬಂದಿದ್ದ, ಅವನಿಗೆ ಹೇಳಿದೆ, ನೀನು 8 ಗಂಟೆ ಮೇಲ್ಗಡೆ ಹೋಗಿ ನಮ್ಮ ತಾಯಿಗೆ ಹೇಳು, ಮಿಲಿಟ್ರಿಗೆ ಹೋಗ್ಬಿಡವನೇ ಅಂತ, ಅಲ್ಲಿವರೆಗೂ ಹೇಳಬೇಡ ಅಂತ. ಅವನೇನು ಮಾಡಿದ್ದಾನೆ, ಅಲ್ಲಿಂದ ಹೋಗಿ ಅವನು ನನ್ನ ಜೊತೆನೇ ಇದ್ದ, ತಿಂಡಿ ಎಲ್ಲ ತಿಂದ್ಬಿಟ್ಟು ಅವನು ಹೋಗಿ ಸ್ಟ್ರೈಟಾಗಿ ಹೇಳ್ಬಿಟ್ಟಿದ್ದಾನೆ, ಹಿಂಗೆ ಹೋಗ್ತಾ ಇದ್ದಾನೆ, ಇಷ್ಟೊತ್ತಿಗೆ ಗಾಡಿ ಇದೆಯಂತೆ, ಹಂಗೆ ಹಿಂಗೆ ಅಂತ. ಅಷ್ಟೊತ್ತು ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಅಣ್ಣ ಎಲ್ಲರೂ
1: ರೈಲ್ವೆ
0: ಸ್ಟೇಷನ್ ಬಂದ್ಬಿಟ್ಟಿದ್ದಾರೆ ಮೇಡಮ್. ನಾನು ಗಾಡೀಲಿ ಕೂತಿದ್ದೀನಿ, ನಮ್ಗೇನು ಸ್ಥಳ, ಅವಾಗ ಟಾಯ್ಲೆಟ್ ಪಕ್ಕದಲ್ಲೇ ಸ್ಥಳ ಇದ್ದಿದ್ದು, ಅಲ್ಲಿ ಕುತ್ಕೊಂಡೆ. ನೋಡಿದೆ ಕಿಟಕಿಯಿಂದ ಎಲ್ಲ ಬಂದಿದ್ದಾರೆ. ನಾನು ಹೋಗಿ ಒಳಗಡೆ ಟಾಯ್ಲೆಟ್ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಬಿಟ್ಟೆ ಮೇಡಮ್. ಬಾಗಿಲು ಹಾಕ್ಕೊಂಡು ಟ್ರೈನ್ ಮೂವ್ ಆಗೋವರೆಗೂ ಬರಲಿಲ್ಲ ಮೇಡಮ್. ಟ್ರೈನ್ ಮೂವ್ ಆಯಿತು, ಮೂವ್ ಆದಮೇಲೆ ಅಲ್ಲಿಂದ ನೋಡಿದೆ, ನಮ್ಮ ತಾಯಿ ಅಲ್ಲಿ ಇಲ್ಲೇ ನೋಡ್ತಾರೆ, ನಮ್ಮ ಅಣ್ಣ ಓಡಾಡ್ತಾ ಅವನೇ. ಸೊ ನಾನೇನು ಮಾಡಿದೆ, ಇನ್ನು ಸಿಕ್ಕಾಕೊಂಡ್ರೆ ಬಿಡಲ್ಲ ಇವರು ಅಂತೇಳಿ ಟಾಯ್ಲೆಟ್ ಒಳಗೆ ಕುತ್ಕೊಂಡು ಕಂಟೋನ್ಮೆಂಟ್ಗೆ ಫಸ್ಟ್ ಆಲ್ಟು, ಅದಾದ್ಮೇಲೆ ಈಸ್ಟ್. ಅಲ್ಲಿವರೆಗೂ ನಾನು ಹೊರಗಡೆನೆ ಬರಲಿಲ್ಲ, ಹೊರಗಡೆನೆ ಬರಲಿಲ್ಲ. ಅದಾದ್ಮೇಲೆ KR Puram ಬಂತು ಟ್ರೈನು, ಅವಾಗ ನನಗೆ ಸ್ವಲ್ಪ ಧೈರ್ಯ ಬಂತು. ಆಗಲೂ ನೋಡಿದೆ ಯಾರನ್ನ ಇದಾರ ಅಂತ, ಯಾರೂ ಇರಲಿಲ್ಲ. ಮತ್ತೆ ಅಲ್ಲೇ ಕುತ್ಕೊಂಡೆ. ಜೋಲಾರ್ಪೇಟೆಗೆ ಹೋದ್ಮೇಲೆ ಹೊರಗಡೆ ಬಂದೆ ಮೇಡಮ್. ಆ ತರ ನನ್ನ ಎಕ್ಸ್ಪೀರಿಯನ್ಸ್.
1: ಹೀಗೆ ವೆಲ್ಲಿಂಗ್ಟನ್ಗೆ ಹೋದ್ರೆ,
0: ವೆಲ್ಲಿಂಗ್ಟನ್ಗೆ ಹೋದೆ, ಅದನ್ನು ಕೊಯಮತ್ತೂರಿಗೂ ಇಡಿಸಿದ್ರು. ಕೊಯಮತ್ತೂರಿಂದ ಅಲ್ಲಿಂದ ಮತ್ತೆ ಒಂದು ಟ್ರೈನ್ ಇರುತ್ತೆ, ಆ ಟ್ರೈನ್ಗೆ ಎತ್ತಿ ಕುತ್ಕೊಂಡು ತಿನ್ನ ಊಟ ಗೀಟ ಏನೂ ಇರಲಿಲ್ಲ. ನಾನು ಒಂದು ಸೀಟ್ ಕೆಳಗಡೆನೆ ಮಲಗಿದ್ದೆ. ಅಲ್ಲಿ ಯಾರೋ ಟೂರಿಸ್ಟು ಹೊರಗಡೆ ದೇಶದವರು, ಅವ್ರೇನು ಮಾಡಿದ್ರು, ನನ್ನ ನೋಟಿಸ್ ಮಾಡಿದ್ರು, ಏನು ಹುಡುಗ ಏನು ತಿಂದಿಲ್ಲ ಏನೂ ಮಾಡಿಲ್ಲ. ಅವರು ನನಗೆ 2 ಒಡೆ ಕೊಟ್ಟರು ಮೇಡಮ್, ಆಮೇಲೆ ನೀರು. ನಾನು ಒಡೆ ತಿನ್ಬಿಟ್ಟು ಹೋಗಿ ಅಲ್ಲೇ ನೀರು ಘಟ ಘಟ ಅಂತ ಕುಡಿದೆ. ಒಂಥರ ಸಮಾಧಾನ ಆಯಿತು, ಯಾಕಂದರೆ ನಾನು ಅಲ್ಲಿ ಊಟ ಮಾಡಿದ ಅಷ್ಟೇ, ಊಟ ಗಿಟ್ಟ ಏನಿಲ್ಲ ಹೊಟ್ಟೆಗೆ. ಆ ನಂತರ ಏನಾಯಿತು, ನನಗೆ ನಮ್ಮ ಕುನ್ನೂರು ರೈಲ್ವೆ ಸ್ಟೇಷನ್, ಅದಾದಮೇಲೆ ವೆಲಿಂಗ್ಟನ್ ರೈಲ್ವೆ, ಚಿಕ್ಕ ಗಾಡಿ. ಆ ಗಾಡಿಯಲ್ಲಿ ಕೂತ್ಕೊಂಡು ಇಳಿಸಿ, ನಮ್ಗೇನೋ ಒಂದು ಸಂತೋಷ. ಅಲ್ಲೆಲ್ಲ ನಿಂತಿದ್ರು ದೊಡ್ಡ ದೊಡ್ಡ ಮೀಸೆ ಗೀಸೆ ಇಟ್ಕೊಂಡು. ಅವಾಗ ನನಗೆ ಎಲ್ಲ ಭಾಷೆ ಬರೋದು ಮೇಡಮ್. ನಾನು ಬೆಂಗಳೂರಾಗಿದ್ದರಿಂದ ನಾನು ತಮಿಳು, ತೆಲುಗು, ಮಲಯಾಳಂ ಎಲ್ಲ ಫ್ರೆಂಡ್ಸ್ ಇರೋರೆಲ್ಲ ಭಾಷೆ ಕಲ್ತಿದ್ದೆ ನಾನು. ಅದರಿಂದ ನಂಗೆ ತುಂಬ ಉಪಯೋಗ ಆಯಿತು. ಅವ್ರು ಬಂದು ಕರ್ಕೊಂಡೋಗಿ ನನಗೆ ಸೆಂಟ್ರಿಗೆ ಬಿಟ್ಟರು ಮೇಡಮ್. ಸೆಂಟ್ರಿಗೆ ಬಿಟ್ಟಮೇಲೆ ನಾನು ಹೇಳೋದು, ಸರ್ ಊಟ ಗಿಟ್ಟ ಎಲ್ಲ ಸಿಗುತ್ತೆ, ಹೊಟ್ಟೆ ಸಾಯಿದ್ರು ಊಟ ಎಲ್ಲ ಸಿಗ. ಅವತ್ತು ಒಂದು ಬಡಕಾನ ಪ್ರೋಗ್ರಾಮ್ ಆಗಿದೆ, ನಂಗೆ ಗೊತ್ತಿಲ್ಲ ಏನು ಬಡಕಾನ ಇದು ಅಂತ. ಅಲ್ಲಿ ಹೋದ್ವಿ, ಹೋದಾಗ ಅಲ್ಲಿ ಸಿ ಎಚ್ ಎಮ್ ಇದ್ರು, ದೊಡ್ಡ ಮೀಸೆ
1: ಸುಮಾರು
0: ತುಂಬಾ ದೊಡ್ಡ ದೊಡ್ಡ ಮೀಸೆ. ಹೌದು ಮೇಡಮ್. ಯಾರಡ ಅಂದ, ಸರ್ ಬೆಂಗಳೂರು ಸರ್. ಹಾ ಬೆಂಗಳೂರು. ಎಲ್ಲ ಖಾಲಿ ಮಾಡಿದ್ದು ದೊಡ್ಡ ಟಿಎಂಬಿ ಗಾಡಿ, ಅದು ಗಾಡಿಲಿ ಫುಲ್ ಸೌದೆ ಇತ್ತು ಮೇಡಮ್. ಎಲ್ಲ ಎತ್ತು ಬಿಸಾಕೊಂಡೆ ನಾನೇ, ಎತ್ತಿ ಎತ್ತಿ ಎತ್ತಿ ಎತ್ತಿ ಬಿಸಾಕ್ಬಿಟ್ಟೆ. ಅವನಿಗೆ ತುಂಬಾ ಸಂತೋಷ. ಇಲ್ಲ ಮೇಡಮ್, ಹೋಗಿ ರಿಪೋರ್ಟ್ ಮಾಡಿದ ದಿವಸನೇ ನನಗೆ ಶುರು ಆಗಿದ್ದು. ಎಲ್ಲ ಖಾಲಿ ಮಾಡು, ಆಮೇಲೆ ಊಟ ಕೊಡೋದು ನಿನಗೆ ಅಂದರು. ಓಕೆ ಸರ್ ಅಂತ. ಅವ್ನು ಹೇಳ್ಬಿಟ್ಟು ಹೋಗಿ ಬರೋಷ್ಟ್ರಲ್ಲಿ ನಾನು ಎಲ್ಲ ಎತ್ತಿ ಎತ್ತಿ ಎತ್ತಿ ಬಿಸಾಕ್ಬಿಟ್ಟಿನಿ ಮೇಡಮ್. ಅವನಿಗೆ ಆಶ್ಚರ್ಯ ಆಗೋಯ್ತು,
1: ಸಣ್ಣ ಹುಡುಗ
0: ಇಷ್ಟೇಗ್ ಮಾಡ್ಬಿಟ್ಟ ನೀನು, ವೆರಿ ಗುಡ್, ನೀನು ತುಂಬಾ ಮುಂದುವರಿತೀಯ ಮಿಲಿಟರಿಯಲ್ಲಿ, ಜೀವನದಲ್ಲಿ ಇದೇ ತರ ಇದ್ರೆ ಸೋಮಿರತ್ತೆ ನಮ್ಮ ಅವಳ, ಹಿಂಗೆ ಕೆಲಸ ಮಾಡ್ಬೇಕು ನೀನು ಅಂತ. ಅವಾಗಲೇ ಪುಣ್ಯದ ಮುಂದೆ ಒಂದು ಆಶೀರ್ವಾದ ಸಿಕ್ತು. ಆಮೇಲೆ ಈಗ ಬಡಕಾನ ಅಂತಂದ್ರು, ನನಗೆ ಪ್ಲೇಟಲ್ಲಿ ಬಿರಿಯಾನಿ ಹಾಕಿದ್ದಾರೆ, ಮಟನ್ ಹಾಕಿದ್ದಾರೆ, ಹಪ್ಪಳ ಇದೆ, ಪಾಯಸ ಇದೆ, ಮೊಟ್ಟೆ ಇದೆ, ಎಲ್ಲ ಕೊಟ್ಟು.
1: ನೋಡಿಲ್ಲ
0: ಮೇಡಮ್, ಒಂದು ನಾಲ್ಕು ಕಂಬಳಿ ಕೊಟ್ರು. ಆಮೇಲೆ ಈ ಡ್ರೆಸ್ ಎಲ್ಲ ಬಿಚ್ಚಾಕಿ ಕಟಿಂಗ್ ಮಾಡಿಸ್ಬಿಟ್ರು. ಒಂದು ಮಸರಿ ಡ್ರೆಸ್ ಅಂತ ಇದೆ,
1: ಮಿಲ್ಟ್ರಿ ಕಟ್ ಮಾಡಿದ್ರು,
0: ಮಿಲ್ಟ್ರಿ ಫುಲ್ ಮೆಸ್ಟಿಂಗ್ ಕಟ್ ಮಾಡ್ಬಿಟ್ರು. ನಾನು ಇನ್ನು ಹೆಂಗನ ಮಾಡಪ್ಪ, ನಾನು ಮಿಲ್ಟ್ರಿಗೆ ಹೋಗ್ಬೇಕು, ನಾನು ಇಲ್ಲಿರಬೇಕು ಅಂತ. ಆಮೇಲೆ ಏನಾಯ್ತು, ಸರಿ ಅಂತ ಮಾಡಿ ಈಗ ರೆಸ್ಟ್ ಮಾಡು, ನಾಳೆ ಬೆಳಗ್ಗೆ ಬರಬೇಕು ಅಂತ. ಅದು ಯಾವುದೋ ರೂಮ್ ಇತ್ತು ಮೇಡಮ್, ಅಲ್ಲಿ ಮಲಗಿಸಿದ್ರು. ನಾಲ್ಕೈದು ಕಂಬಳಿ ಕೊಟ್ಟಿದ್ರು, ಊಟಿ ಕ್ಲೈಮೆಂಟು,
1: ಚಳಿ,
0: ಚೆನ್ನಾಗಿ ನಿದ್ರೆ ಮಾಡು. ಬೆಳಗ್ಗೆ 4 ಗಂಟೆಗೆ ಎದ್ದಿವಿ. 4 ಗಂಟೆಗೆ ಎದ್ದಾಗ ಅವರು ಹೋಗಿ ಅಲ್ಲಿ ಟೀ ಕುಡ್ಕೊಂಬನ್ನಿ ಅಂತ. ಅಲ್ಲಿ ಹೋದ್ವಿ, ನೀರು ಮುಟ್ಟಿದ್ರೆ 5 ತರ ನೀರು, ಅದರಲ್ಲೇ ಮಕ್ಕ ತೊಳೆದು. ಅವಾಗ ಶೇವಿಂಗ್ ಏನಿಲ್ಲ ಮಕ್ಕಳು, ನಾವು ಶೇವಿಂಗ್ ಗಿವಿಂಗ್ ಏನೂ ಇಲ್ಲ. ಊಟ ಮಾಡಿದ್ವಿ, ಮತ್ತೆ ಟೀ ಕುಡಿದ್ವಿ, ಟೀ ಕುಡ್ಕೊಂಡು ಮತ್ತೆ ಅವ್ರು ಹೇಳಿದ್ರು, ನೀನು ಏನು ಕೆಲಸ ಮಾಡಬೇಡ, ಇಲ್ಲಿ ಅಡುಗೆ ಮನೆಗೆ ಸಹಾಯ ಮಾಡಬೇಕು ಅಂತ. ಅವ್ ಮಾಡ್ತೀನಿ ಸರ್ ಅಂದ. ಹಂಗೆ
1: ಅಂತೂ ಮಿಲಿಟರಿಯಲ್ಲಿ ಸೇರಿದಾಗ ಹೊಟ್ಟೆ ತುಂಬಾ, ನಿಮ್ಗೆ
0: ಹೊಟ್ಟೆ ತುಂಬಾ. ಆಮೇಲೆ ಒಳ್ಳೊಳ್ಳೆ ಟೇಸ್ಟ್ ಫುಡ್ ನೋಡಿದ್ವಿ. ಮತ್ತೆ ಅಲ್ಲಿ ಎಲ್ಲರೂ ಬಂದು ಸೇರೋವರೆಗೂ ಒಂದು ವಾರ ಆಗುತ್ತೆ, ಒಂದು ವಾರ 15 ದಿವಸ ಆಗುತ್ತೆ. ನಾವು ಇದೇ
1: ಟ್ರೈನಿಂಗ್ ಶುರು ಆಗಲ್ಲ.
0: ಇಲ್ಲ ಮೇಡಮ್, ಇದೇ ಕೆಲಸಗಳೇ.
1: ಅವ್ರೇನು ಹೇಳಿದ್ರು ಅದನ್ನ ಮಾಡ್ಬೇಕು,
0: ಮಾಡೋದು. ಆಮೇಲೆ ಸಿ ಎಚ್ ಎಂ ಬಂದು, ಸಿ ಎಚ್ ಎಂ ಬಂದ್ರೆ ನೆಕ್ಸ್ಟ್ ಡೇ ವಾರ್ ಮೆಮೋರಿಯಲ್ ಪೆರೇಡ್ ಅಂತ ನಡೀತಾ ಇತ್ತು ಮೇಡಮ್. ನಮ್ಗೆ ಗೊತ್ತಿಲ್ಲ, ಏ ಅಲ್ಲಿ ಕಳಿಸಿ ಹುಡುಗನ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ. ನನಗೆ ಅಲ್ಲಿ ಕಳಿಸಿದ್ರು ಮೇಡಮ್. ಅಲ್ಲು ಹುಲ್ಲು ಗಿಲ್ಲು ಎಲ್ಲ ಬೆಳೆದಿತ್ತು,
1: ಕಟ್ ಮಾಡಬೇಕು,
0: ಅದು ಕಟ್ ಮಾಡಬೇಕು. ಅವಾಗ ನಾವು ಚೆನ್ಕೇಲ್ ಮಾಡಿ ಅಭ್ಯಾಸ, ಅಲ್ಲಿ ಶವಲ್ ಅಂತ ಇಷ್ಟು ಕೊಟ್ಬಿಟ್ಟು. ಅವ್ರ ಹೆಂಗ್ ಮಾಡೋದು ಹೆಂಗೋ ಅವ್ರು ಹೇಳಿ, ಅವ್ರು ಹೇಳ್ದಂಗೆ, ಸರ್ ನನಗೆ ಚೆನ್ಕೆ ಕೊಡಿ ಸರ್, ಇದೆಲ್ಲ ಆಗಲ್ಲ ಅಂದ. ಆ ಮನುಷ್ಯನ ಇವನು ಇಷ್ಟೊಂದು ಇದಾಗ ಕೇಳ್ತಾನಲ್ಲ, ಚೆನ್ಕೆ ತಂದು ಕೊಟ್ಟ. ಎಲ್ಲಿಯವನು ನೀನು ಅಂದ, ಸರ್ ನಾನು ಬೆಂಗಳೂರು ಕರ್ನಾಟಕ ಸರ್. ಅವರು ಬಡಗಾಸ್ ಅವರು, ಅವರು ಸ್ವಲ್ಪ ಕನ್ನಡ ಸ್ವಲ್ಪ ಇದು ಮಾತಾಡೋರು. ಸೊ ನಮ್ಗೊಂಥರ ಖುಷಿ ಆಗೋದು. ಅಲ್ಲಿ ಕೆಲಸ ಮಾಡಿದ್ರು, ಕೆಲಸ ಮಾಡಿದಾಗ ತುಂಬ ಖುಷಿ ಪಟ್ಟರು ಅದೆಲ್ಲ ಮಾಡಿದ್ಕೆ. ಮತ್ತೆ ನನಗೆ ಪರ್ಮನೆಂಟ್ ಆಗಿ ವಾರ್ ಮೆಮೋರಿಯಲ್ ಮೇಂಟೆನೆನ್ಸ್ ಅಂತ ಒಂದು ವಾರ ದಿವಸ ಅಲ್ಲೇ ಕೆಲಸ ಮಾಡಿ ಅಲ್ಲಿ ಕಳ್ಸಿಕೊಟ್ರು ನನಗೆ. ಹಂಗಾಗಿ ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಯಿತು. 35 ಜನ ಬರ್ತಾರೆ ಮೇಡಮ್ ಪ್ಲಟೂನ್ ಅಂತ ಅದಕ್ಕೆ. ಅದರಲ್ಲಿ 3 ಸೆಕ್ಷನ್, ಒಂದು ಹೆಡ್ ಕ್ವಾರ್ಟರ್ ಅಂತ ಮಾಡ್ತಾರೆ. ನನಗೆ ಪ್ಲಟೂನ್ ಅಂತ ಮಾಡಿದ್ರು, 35 ಜನ ಸೇರಿದ್ರು. ನನ್ನೇ ಪ್ಲಟೂನ್ ಸೀನಿಯರ್ ಆಗಿ ಮಾಡಿದ್ರು. ಯಾಕೆ ಅಂದ್ರೆ ಅಡ್ವಾಂಟೇಜು, ನನಗೆ ತೆಲುಗು ಬರೋದು,
1: ಭಾಷೆ
0: ಎಲ್ಲ ಬರೋದು.
1: ಮನೆ ಮಾತು ಕನ್ನಡ,
0: ನಮ್ಮನೆ ಮಾತು ಕನ್ನಡ. ಸೊ ಪ್ಲಟೂನ್ ಎಲ್ಲಾರು ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದೆ ಮೇಡಮ್. ಅಲ್ಲಿ ನಾವು 3:30ಗೆಲ್ಲ ಎದ್ಬಿಡ್ಬೇಕು ಮೇಡಮ್,
1: ಬೆಳಗ್ಗೆ
0: 3:30ಗೆಲ್ಲ ಒಂದು ವಿಷಲ್ ಆಗೋದು, ಎದ್ಬಿಡೋದು. ಎದ್ಬಿಟ್ಟು ನಮ್ಮ ಸ್ವಂತ ಕೆಲಸ ಮುಗಿಸಿ ರೆಡಿ ಆಗಿರ್ಬೇಕು 3:30ಗೆ. ಅವಾಗ ಪ್ಲಟೂನ್ ಅವಲ್ದಾರ್ ಬರೋರು ಮೇಡಮ್, ಅವ್ರು ಬಂದು ಫಾಲೋಇನ್ ಮಾಡಿ ನಮ್ಗೆ ಅವತ್ತಿನ ಕೆಲಸ ಎಲ್ಲ ಡಿಟೇಲ್ ಮಾಡಿ, ನೆಕ್ಸ್ಟ್ ಟ್ರೈನಿಂಗ್ ಏನೆಲ್ಲ ಇರುತ್ತೆ ಅಂತೇಳಿ ಡಿಟೇಲ್ ಮಾಡ್ಬಿಟ್ಟು ಹೋಗ್ತಾ ಇದ್ರು. ನಾವೇನ್ ಮಾಡಬೇಕು, ಮಕ್ಕಳನ್ನ ಕರ್ಕೊಂಡೋಗಿ ವೆಪನ್ಸ್ ತೆಗಿಬೇಕು, ವೆಪನ್ ತರಬೇಕು, ಅದು ತಗೊಂಡೋಗಿ ಇಡಬೇಕು, ಮತ್ತೆ ನೆಕ್ಸ್ಟ್ ಪೀರಿಯಡ್ಗೆಲ್ಲ ರೆಡಿ ಆಗಬೇಕು, ಡ್ರಿಲ್ ಪೀರಿಯಡ್ ರೆಡಿ ಆಗಬೇಕು. ಈ ಥರ ರೊಟೀನ್ ಕೆಲಸ ಮಾಡಿಕೊಂಡು ನನ್ನ ಟ್ರೈನಿಂಗ್ ಎಲ್ಲ ಬೆಸ್ಟ್ ಕ್ಯಾಡೆಟ್ ಅಂತ ನನಗೆ ಒಂದು ಪ್ರೈಸು ಬಂತು.
1: ಇಲ್ಲಿ ಮನೆ ಬಿಟ್ಟು ಹೋಗಿದ್ರಲ್ಲ, ಅದು ಕತೆ
0: ಅದು ಹೇಳ್ತೀನಿ ಮೇಡಮ್. ನಾನು ನನ್ನ ಸ್ನೇಹಿತ ಹೋಗಿ ಹೇಳ್ಬಿಟ್ಟಿದ್ದೆ ಮೇಡಮ್. ಆಮೇಲೆ ನನಗೆ ಪೋಸ್ಟ್ ಕಾರ್ಡ್ ತಂದುಕೊಟ್ರು, ನಾನು ಬರೆಯೋಣ ಅಂತ ತೊಗೊಂಡೆ. ಇನ್ನು ಬರೆದು ನಾನು ಹೋಗಿ ಅಡ್ರೆಸ್ ಗೊತ್ತಾಗಿ ಮತ್ತೆ ಬಂದು ನಾನು ಕರ್ಕೊಂಡು ಹೋಗ್ಬಿಟ್ರೆ ನಾನು ಏನು ಮಾಡೋದು ಅಂತೇಳಿ ಬರೀಲಿಲ್ಲ ಮೇಡಮ್. ಆರು ತಿಂಗಳಾದ್ಮೇಲೆ ನನಗೆ ಮನಸ್ಸು ತಡೀಲಿಲ್ಲ, ನಾನು ಬರ್ದೆ, ಅಮ್ಮ ಈ ಥರ ನಾನು ಬಂದಿದ್ದೀನಿ, ದಯವಿಟ್ಟು ಏನು ತಿಳ್ಕೊಬೇಡ, ದಯವಿಟ್ಟು ನಾನು ವಾಪಸ್ ಕರಿಬೇಡಿ, ಈ ಲೆಟ್ರ್ ನಿಮ್ಗೆ ಕಳಿಸ್ತಾ ಇದ್ದೀನಿ. ಆಮೇಲೆ ನಾನು ಏನು ಮಾಡಿದ್ರೆ ಸಂಬಳದಲ್ಲಿ ಅಲಾಟ್ಮೆಂಟ್ ಮಾಡಿಸಿದೆ ಮೇಡಮ್ ನಮ್ಮ ತಾಯಿಗೆ, ಅವರಿಗೆ ಅವಾಗಲೇ, ಹೌದು ಮೇಡಮ್, ನಮ್ಮ ತಂದೆಗೆ, ನಮ್ಮ ಅಣ್ಣನಿಗೆ, ನಮ್ಮ ತಾಯಿಗೆ, ಎಲ್ರಿಗೂ ದುಡ್ಡು ಬರೋದು. ಆಮೇಲೆ ಈ ಥರ ದುಡ್ಡು ಬರ್ತಾ ಇದೆ, ಅದೆಲ್ಲ ನಿಂತೋಗ್ಬಿಡುತ್ತೆ, ನಾನು ಕರಿಬೇಡಿ, ಆಮೇಲೆ ತಗೊಂಡಿದ್ದೆಲ್ಲ ವಾಪಸ್
1: ಕೊಡ್ಬೇಕಾಗುತ್ತೆ,
0: ಇದೆಲ್ಲ ವಾಪಸ್ ಕೊಡ್ಬೇಕಾಗುತ್ತೆ. ಆ ಥರ ಹೇಳ್ತಾರೆ ಇಲ್ಲಿ, ಯಾರೋ ಓಡೋಗಿದ್ರಂತೆ, ಅವ್ರದ್ದೆಲ್ಲ ದುಡ್ಡೆಲ್ಲ ವಾಪಸ್ ತಗೊಂಡಿದ್ದಾರೆ. ಆಮೇಲೆ ಪೊಲೀಸ್ನವ್ರು ಮನೆಗೆ ಬರ್ತಾರೆ, ಅದೆಲ್ಲ ಅವಮಾನ ಬೇಡ ಅಂತ ನಾನು ಹೇಳಿದೆ ಮೇಡಮ್. ಆಮೇಲೆ ಏನಂತ ಮೇಡಮ್, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣ ಎಲ್ಲ ಬಂದ್ಬಿಟ್ಟಿದ್ದಾರೆ
1: ವೆಲಿಂಗ್ಟನ್ಗೆ
0: ಬಂದ್ಬಿಟ್ಟಿದ್ದಾರೆ ಮೇಡಮ್.
1: ಪತ್ರ ನೋಡಿದ ತಕ್ಷಣ ಬಂದ್ರು,
0: ಬಂದ್ಬಿಟ್ರು ಮೇಡಮ್. ನಾವು ಟ್ರೈನಿಂಗ್ ಮಾಡ್ತಾ ಇದ್ವಿ, ಅವತ್ತು ಬಯೋನೆಟ್ ಟ್ರೈನಿಂಗ್ ನಡೀತಾ, ಬಯೋನೆಟ್ ಟ್ರೈನಿಂಗ್ ಅಲ್ಲಿ ತುಂಬಾ ಜೋಶ್, ಫೇಸ್ ಟು ಫೇಸ್ ಯುದ್ಧ ಮಾಡೋದು. ಸೊ ಹಿಂಗಿರ್ಬೇಕಾದ್ರೆ ಏನಾಯ್ತು, ಅದು ಟ್ರೈನಿಂಗ್ ಮಾಡ್ತಾ ಇದ್ವಿ, ಟ್ರೈನಿಂಗ್ ಮುಗೀತು, ಮುಗಿದ್ಮೇಲೆ ನನ್ನ ಇನ್ಸ್ಟ್ರಕ್ಟರ್ ಕರೆದ್ರು, ಆಮೇಲೆ ನನಗೆ ಇನ್ಫಾರ್ಮೇಶನ್ ಸಿಕ್ತು ಈ ತರ ಬಂದಿದ್ದಾರೆ ಅಂತ. ಇದೇನಾಗಿದೆ ಅಂದ್ರೆ, ನಮ್ಮ ಅಣ್ಣ ಬಿ ಎಲ್ ಅಲ್ಲಿದ್ರು ಮೇಡಮ್, ಅಲ್ಲಿ ಕ್ಯಾಪಿಟಲ್ ಪ್ರಫುಲ್ಲ ಅಂತಿದ್ರು. ಅವ್ರ ಕೋರ್ಸ್ ಮೇಟು ಕರ್ನಲ್ ಶಾಸ್ತ್ರಿ ಅಂತ, ಅವರು ನಮ್ಮ ಸೆಂಟ್ರಲ್ ಕಮಾಂಡೆಂಟ್. ಅವ್ರಿಗೆ ಏನ್ ಹೇಳಿದ್ದಾರೆ, ಇವರು ಪ್ರಫುಲ್ ಹೇಳಿದ್ದಾರೆ ಈ ತರ ಬಂದ್ಬಿಟ್ಟಿದ್ದಾನೆ, ಅವ್ರಿಗೆ ಇಷ್ಟ ಇಲ್ಲ ಅಂತ, ನೋಡಪ್ಪ ಸ್ವಲ್ಪ ಹಂಗೆ ಹಿಂಗೆ ಅಂತ. ಸೊ ನಮ್ಮ ಅಣ್ಣನ್ಗೆ ಹೇಳಿದ್ದಾರೆ, ನಾನೆಲ್ಲ ಮಾತಾಡಿದೀನಿ, ಹೋಗಿ ಕರ್ಕೊಂಬಂದ್ಬಿಡಿ ಅಂತ. ನನ್ಗೆ ಕಾಲ್ ಮಾಡಿದ್ರು, ನಾನು ಕಾಲ್ ಮಾಡಿದ್ರೆ ನೀನು ಕಮಾಂಡೆಂಟ್ ನೋಡ್ಬೇಕಂತ. ಸರಿ, ಎರಡು ಮೂರು ಮೆಸೇಜ್ ಬಂದ್ಬಿಡ್ತು, ಯಾಕಂದ್ರೆ ಹೈಯರ್ ಅಥಾರಿಟಿ ಹೇಳಿದ ಮೇಲೆ ಯಾರೂ ಇದು ಮಾಡಲ್ಲ ಮೇಡಮ್, ಎಲ್ಲ ನನ್ನ ಕರೆದ್ರು ಓಡೋದೆ. ನಾನು ಮೊದಲನೇ ಸಲ ಆಫೀಸರು, ಕಮಾಂಡಿಂಗ್ ಆಫೀಸರ್ ಕೂತಿರೋ ಜಾಗ ನೋಡಿದ್ರು ನನ್ನ ಜನ ಮೊದಲನೇ ಸಲ ಮೇಡಮ್. ತಾಯಿ, ತಂದೆ, ನಮ್ಮ ಅಣ್ಣ ಎಲ್ಲ ಬಂದ್ಬಿಟ್ಟಿದ್ದಾರೆ. ನಾನು ಅನ್ಕೊಂಡೆ, ಓ ಇವ್ರು ನನ್ನ ಕರ್ಕೊಂಡು ಹೋಗ್ಬೋದು ಅಂತ. ತಕ್ಷಣ ನನ್ನ ಕೇಳಿದ್ರು, ಆರ್ ಯು ರೆಡಿ ಟು ಗೋ ಅಂತಂದ್ರು. ನೋ ಸರ್, ಅದೇ ನಾನು, ನೋ ಸಾರಿ ಸರ್. ನಾನು ಹೇಳಿದೆ, ನೀವು ರೈಫಲ್ ತಗೊಂಡು ನಾನು ಶೂಟ್ ಮಾಡಿಬಿಡಿ, ನಾನು ಇಲ್ಲೇ ಸುತ್ತೋಗ್ತೀನಿ, ನಾನು ಮನೆಗೆ ಹೋಗಲ್ಲ. ನಮ್ಮ ತಾಯಿಗೆ ತಂದೆಗೆ ತುಂಬ ದುಃಖ ಬಂದ್ಬಿಡ್ತು, ನಾವೇನು ಆ ಥರ ಕಷ್ಟ ಕೊಟ್ಟಿದ್ದೀವಪ್ಪ, ನೀನು ಹಿಂಗೆ ಹೇಳ್ತಾ ಇದೀಯ ಹಂಗೆ ಹಿಂಗೆ ಅಂತ. ಆಮೇಲೆ ನಮ್ಮ ಅಣ್ಣನಿಗೆ ನಾನು ಹೇಳಿದೆ, ಅಣ್ಣ ನೀನು ನಿನ್ನ ಕಾಲ ಮೇಲೆ ನಿಂತಿದ್ಯಾ, ನೀನು ಬಿ ಎಲ್ ಕಂಪ್ನೀಲಿ ಇದೆಯಾ, ಚಿಕ್ಕಣ್ಣ ಐ ಟಿ ಐ ಕಂಪ್ನೀಲಿ ಇದ್ದಾನೆ, ನಾನು ಮನೇಲಿ ಇದ್ಕೊಂಡು ನಾನೇನು ಮಾಡಬೇಕು, ನಂದು ಏನೋ ಜೀವನ, ನಂಗೆ ತುಂಬ ಇಂಟ್ರೆಸ್ಟು, ದಯವಿಟ್ಟು ಅದೊಂದು ತಪ್ಪು ಕೆಲಸ ಮಾಡಬೇಡ ಅಂತ ನಾನು ಹತ್ಬಿಟ್ಟೆ. ಅದಾದಮೇಲೆ ನಾನು ನಮ್ಮ ತಾಯಿಗೆ ಹೇಳಿದೆ, ಇಲ್ಲಿ ತುಂಬ ಜನ ಊಟ ಇದೆ, ನನಗೆ ತುಂಬ ಇಂಟ್ರೆಸ್ಟು, ಕೆಲಸ ಮಾಡಬೇಕು, ದೇಶಕ್ಕೆ ಏನಾದರೂ ಮಾಡಬೇಕು. ಅಲ್ಲಿ ನಮ್ಮ ತಾಯಿಗೆ ಹೇಳಿದೆ, ಹೇಳಮ್ಮ ಈಗ ಅಣ್ಣನೂ ಇರ್ತಾನೆ, ಇವಾಗ ನಾನು ಅಲ್ಲಿ ಬಂದು ಸೋತೋದ್ರೆ ಏನು ಮಾಡ್ತೀಯ, ನಾನು ಇಲ್ಲಿ ಸತ್ತರೆ ನನ್ನ ಮೇಲೆ ಒಂದು ಧ್ವಜ ಹಾಕ್ತಾರೆ, ಒಬ್ಬ ಸೋಲ್ಜರ್ ಸತ್ತ ಅಂತ. ಅಲ್ಲಿ ಸತ್ತರೆ ಬರೀ ಪಂಚೆ ಒದಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ನನಗೆ ತುಂಬ ಇಷ್ಟ ಇದು, ಸತ್ತರೆ ನಾನು ಇಲ್ಲೇ ಸಾಯ್ಬೇಕು, ನನ್ನ ನೀವು ದಯವಿಟ್ಟು ಕರಿಬೇಡಿ. ಆಮೇಲೆ ಏನೋ ದೇವ್ರ ದಯೆ, ಅಲ್ಲಿ ನಮ್ಮ ನೆಂಟರಿದ್ರು ಮೇಡಮ್, ಅವ್ರ ಮನೇಲಿದ್ರು, ಒಂದು ದಿವಸ ಕರ್ಕೊಂಡು ಹೋದ್ರು ಅಲ್ಲಿಗೆ, ಪಾಸ್ ತಗೋಬೇಕು ಮೇಡಮ್. ನಾನು ಹೇಳಿದೆ, ನನಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಾಕು, ಅಲ್ಲಿ ಮನೇಲಿ ಮಾಡ್ಕೊಳ್ಳಲ್ಲ ನಾನು, ಬಂದ್ಬಿಡ್ತೀನಿ ಹೇಳಿದೆ, ಬೆಳಿಗ್ಗೆ ಹೋಗಿ ಬಂದ್ಬಿಡ್ತೀನಿ. ನಾನೇನು ಮಾಡಿದೆ, ಊಟಿಗೆ ಬಸ್ಸಲ್ಲಿ ಕರ್ಕೊಂಡು ಹೋದ್ರು ಮೇಡಮ್. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೆಂಟ್ರ ಮನೆಗೆ ತಿಂಡಿ ಹಿಂಡಿ ಎಲ್ಲ ತಿಂದರು. ಆಮೇಲೆ ನಾನೇನು ಮಾಡಿದೆ, ಯಾರಿಗೂ ಹೇಳಿದೆ, ಮತ್ತೆ ಓಡೋನು ಹೋಟೆಲ್ ಮೇಡಮ್. ಅಲ್ಲಿಂದ ಹೊರಗಡೆ ಬಂದು ಬಸ್ಸಲ್ಲಿ ಕೂತ್ಕೊಂಡು ನಮ್ಮ ಸೆಂಟ್ರಲ್ ಇಳಿದ್ಬಿಟ್ಟು ಮತ್ತೆ ಹೋಗ್ಬಿಟ್ಟೆ ನಾನು, 4 ಗಂಟೆಗೆಲ್ಲ ಒಳಗಡೆ ಹೋಗ್ಬಿಟ್ಟೆ. ಹೇ, ನಿನಗೆ ನಾಳೆವರೆಗೂ ಕೊಟ್ಟಿದ್ದಲ್ಲಪ್ಪ, ಇಷ್ಟು ಬೇಗ ಯಾಕೆ ಬಂದಿದ್ಯಾ ಅಂತ. ಇಲ್ಲ ಸರ್, ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಏನು ಮಾಡಲಿ ಸರ್, ನನಗೆ ಇಷ್ಟ ಇಲ್ಲ ಅಂತ ಬಂದ್ಬಿಟ್ಟೆ ಮೇಡಮ್.
2: ಶ್ರೋತೃಗಳೇ, ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಮುಂದಿನ ಶುಕ್ರವಾರ ಇದೇ ಹೊತ್ತಿಗೆ ಕೇಳೋಣ. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ನಾಗರಾಜು ಕೆ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇನ್ನೀಗ ಕೇಳೋಣ ಕಾರ್ಯಕ್ರಮ ಗಾನಗಂಗೆ. ಮಾತು ಮಾಹಿತಿ ಮಂಥನದೊಂದಿಗೆ ಮಧುರವಾದ ಹಾಡುಗಳನ್ನು ಕೇಳುವಂತಹ ಕಾರ್ಯಕ್ರಮವಿದು. ಆತ್ಮೀಯ ಶ್ರೋತೃಗಳಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಅಲರಾಮ್.

ಅಲಾರಾಂ ಅನ್ನೋದು ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಜನರ ಗುಂಪನ್ನ ಒಂದು ನಿಗದಿತ ಸಮಯದಲ್ಲಿ ಎಚ್ಚರಿಸುವಂತಹ ಗಂಟೆ. ಈ ಕೆಲಸವನ್ನು ಮೊದಮೊದಲು ಗಡಿಯಾರ ಅನ್ನೋ ಸಾಧನ ಮಾಡ್ತಿತ್ತು. ನಂತರದ ದಿನಗಳಲ್ಲಿ ರೇಡಿಯೋ ಅಲಾರಾಂ ಅಂತಹ ಸಾಧನಗಳು ಬಂದವು. ಆನಂತರ ಅದು ಡಿಜಿಟಲೈಸ್ ಆಗಿ ಕಂಪ್ಯೂಟರ್, ಮೊಬೈಲ್ ಫೋನ್ಗಳು ಬಂದವು. ಈಗೀಗ ಅದಕ್ಕೆ ಆನ್ಲೈನ್ ವ್ಯವಸ್ಥೆ ಕೂಡ ಇದೆ. ನಿದ್ದೆಯಿಂದ ಎದ್ದೇಳೋದಕ್ಕೆ ಅಂತ ಬಳಕೆಗೆ ಶುರುವಾದ ಈ ವ್ಯವಸ್ಥೆ ನಂತರದ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಕೆಯಾಗ್ತಿದೆ. ಒಂದಷ್ಟು ಹಾಡುಗಳನ್ನು ಕೇಳ್ತಾ ಕೇಳ್ತಾ ಈ ಅಲಾರಾಂ ಬಗ್ಗೆ ಇನ್ನಷ್ಟು ನಾವು ತಿಳ್ಕೊಳ್ಳೋಣ. ಕಾವ್ಯ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಹಾಡಿರುವ ಗೀತೆಯನ್ನು ಈಗ ಕೇಳೋಣ. ಸಾಹಿತ್ಯ ದೇವಪ್ಪ ಅವರದು, ಸಂಗೀತ ಸಾಧು ಕೋಕಿಲಾ ಅವರದು.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ವೈಯಕ್ತಿಕ ಬಳಕೆಗೆ ಬಳಸಲ್ಪಡ್ತಾ ಇದ್ದ ಅಲ್ರಾಮ್ ಸ್ವಲ್ಪ ವಿಸ್ತಾರಗೊಂಡು ಒಂದು ಗುಂಪಿನ ಜನರಿಗೆ ಕೆಲಸದಲ್ಲಿ ಶಿಸ್ತನ್ನು ತರೋದಿಕ್ಕೆ ಅಂತ ಸೈರನ್ಗಳ ರೂಪದಲ್ಲಿ ಬಳಸಲ್ಪಡ್ತು. ಹಲವಾರು ಕಾರ್ಖಾನೆಗಳಲ್ಲಿ, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಈ ಪದ್ಧತಿ ಈಗಲೂ ರೂಢಿಯಲ್ಲಿದೆ. ಇನ್ನೂ ಹೆಚ್ಚು ಪ್ರಚಲಿತದಲ್ಲಿರೋದು ಅಂತಂದರೆ ಶಾಲೆ ಮತ್ತು ಕಾಲೇಜುಗಳಲ್ಲಿ ಪ್ರತಿನಿತ್ಯ ಮೊಳಗುವಂತಹ ಗಂಟೆಗಳು. ತರಗತಿಗಳು ಶುರುವಾಗುವಾಗ, ಮುಕ್ತಾಯಗೊಳ್ಳುವಾಗ, ಅವಧಿ ಬದಲಾವಣೆಯ ಸಂದರ್ಭಗಳಲ್ಲಿ ಈ ಅಲರಾಂ ಶಬ್ದವನ್ನು ನಾವು ಈಗಲೂ ಕೇಳಬಹುದು. ಮಿಲಿಟರಿ ಮಾವ ಚಿತ್ರಕ್ಕಾಗಿ ಕೆ ಕಲ್ಯಾಣ್ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ವಿ ಮನೋಹರ್. ಬಿಆರ್ ಛಾಯಾ ಹಾಡಿರುವ ಈ ಗೀತೆಯನ್ನು ಈಗ ಕೇಳೋಣ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಈಗಂತೂ ಆಟೋಮೇಟೆಡ್ ಯುಗ. ನಮ್ಮ ಎಲ್ಲ ಕೆಲಸಗಳನ್ನು ನಾವು ಕ್ಯಾಲೆಂಡರ್ಗಳಲ್ಲಿ ಗುರುತು ಹಾಕ್ಕೊಂಡು ಆಗಾಗ ಬರೋ ರಿಮೈಂಡರ್ಗಳನ್ನು ನೋಡಿಕೊಂಡು ಕೆಲಸ ಮುಂದುವರಿಸ್ತೀವಿ. ಮೊದಲೆಲ್ಲ ತಲೆಯಲ್ಲಿ ದಾಖಲಾಗಿರ್ತಾ ಇದ್ದ ವಿಷಯಗಳು ಈಗೀಗ ಕ್ಯಾಲೆಂಡರ್ಗಳಲ್ಲಿ ದಾಖಲಾಗ್ತಿರ್ತವೆ. ಆದರೆ ಅದರಲ್ಲಿ ಪ್ರಾಮುಖ್ಯತೆಗಳನ್ನು ಕೂಡ ನಾವು ಸೆಟ್ ಮಾಡಿಕೊಳ್ಬಹುದು. ಮೊಬೈಲ್ ಫೋನ್ಗಳಲ್ಲಿ ಈಗ ತರಾವರಿ ಆಯ್ಕೆಗಳಿವೆ. ಒಂದೇ ಅಪ್ಲಿಕೇಶನ್ನಲ್ಲಿ 4-5 ಅಲರಾಂಗಳನ್ನು ಇಟ್ಕೊಳ್ಬಹುದು. ಬೇಕಾದ ಹಾಡು ಸಂಗೀತಗಳನ್ನು ಅಲರಾಂ ಟೋನ್ಗಳಾಗಿ ಹಾಕ್ಕೊಳ್ಬಹುದು. ವಾಲ್ಯೂಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು. ಅದಕ್ಕಿಂತ ಹೆಚ್ಚಾಗಿ ಸ್ನೂಸ್ ಅನ್ನೋ ಆಯ್ಕೆ ಇದೆ. ಅಂದರೆ ಕೆಲವು ನಿಮಿಷಗಳಷ್ಟು ಕಾಲ ಕೆಲಸವನ್ನು ಮುಂದೆ ಹಾಕ್ಕೊಂಡು ಮತ್ತೆ ಅಲರಾಂ ಮೂಲಕ ಎಚ್ಚರಗೊಂಡು ಕೆಲಸವನ್ನು ಮಾಡಿಕೊಳ್ಬಹುದು. ಗಿರಿಕನ್ಯೆ ಚಿತ್ರದ ಹಾಡನ್ನ ಕೇಳೋಣ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕೌಸಲ್ಯ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

0: ನಗುವು ಚೆನ್ನ, ನುಡಿಯು ಚೆನ್ನ, ನಡೆಯು ಚೆನ್ನ ಅಂತಾರೆ ನನ್ನ ನೋಡಿ ಎಲ್ಲ. ಇವನ ಗೊತ್ತಿಲ್ಲ ಅನ್ನೋದೇ ಇಲ್ಲ.
1: ರಾಜನ್ ನಾಗೇಂದ್ರ ಅವರು ರಾಗ ಸಂಯೋಜನೆ ಮಾಡಿರುವ ದೊಡ್ಡರಂಗೇಗೌಡರ ರಚನೆಯನ್ನು ಈಗ ಕೇಳೋಣ. ಇದು ಯಾವ ಹೂವು ಯಾರ ಮುಡಿಗೋ ಚಿತ್ರದಲ್ಲಿ ಗೀತೆಯಾಗಿ ಮೂಡಿಬಂದಿದೆ. ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು.
0: ನಂಗೀಗ 90ರ ಸಂಭ್ರಮ.
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
1: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
0: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ. ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ, ನನ್ನ ದೇವರುಗಳೆಲ್ಲ.
0: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ

0: ಗಿರ್ಮಿಟ್, ಹೊಸ ರಾಗ ಹೊಸ ತಾಳ.
1: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು,
0: ಹೊಸ ಶೈಲಿ ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ
2: ಶಿವಲ್ಲಿ ಮಾತೆ ಮಾಣಿಕ್ಯವಾಯಿತೆ.
0: 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು ಪ್ರತಿದಿನ ಸಂಜೆ 5:30 ಗಿರ್ಮಿಟ್ ಚಳಿ

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಒಬ್ರು ಇಬ್ರು ಇರ್ತಾರೆ, ಕೆಲಸದ ಅವಧಿಗಳು ಸಮಯಗಳು ಬೇರೆಯವರ ಜೊತೆ ಹೊಂದಾಣಿಕೆಯಾಗೋದು ಕಷ್ಟವಾಗಿರುತ್ತೆ. ಇಂಥ ಸಂದರ್ಭಗಳಲ್ಲಿ ಕೆಲವು ಮೂಲಭೂತವಾದ ಅಗತ್ಯಗಳಿಗೆ ನಾವು ಗ್ಯಾಜೆಟ್ಗಳ ಮೊರೆ ಹೋಗಬೇಕಾಗತ್ತೆ. ಅದು ಹೇಗೆ ಅಂತೀರಾ? ನಮ್ಮ ಕೆಲಸಗಳ ಮಧ್ಯೆ ನೀರು ಕುಡಿಯೋದನ್ನು ಕೂಡ ನಾವು ಮರೆತು ಹೋಗಿರ್ತೀವಿ ಒಂದೊಂದ್ಸಲ. ನೆನಪಿಸೋದಕ್ಕೆ ಜೊತೆಯಲ್ಲಿ ಯಾರೂ ಇರೋದಿಲ್ಲ. ಅಂತಹ ಸಮಯದಲ್ಲಿ ಈ ರಿಮೈಂಡರ್ ಇಟ್ಕೊಂಡ್ರೆ ಅಲರಾಮ್ಗಳು ನಮಗೆ ಇದನ್ನು ಜ್ಞಾಪಿಸ್ತವೆ. ನಿಮಗೆ ವಿಚಿತ್ರ ಅನ್ನಿಸ್ಬಹುದು, ಜೊತೆಯಲ್ಲಿ ಕೂತು ಹರಟಿ ನಗುವವರ ಸಂಖ್ಯೆ ಈಗ ಕಮ್ಮಿ ಆಗ್ತಿದೆ. ಈ ಕೊರತೆಯನ್ನು ನೀಗಿಸೋದಕ್ಕೆ ಅಂತಲೇ ಕೆಲವು ಹಾಸ್ಯ ಘಟನೆಗಳ ಭಾಷಣಗಳ ತುಣುಕುಗಳನ್ನು ಸೇವ್ ಮಾಡಿಕೊಂಡು ಅಲಾರಾಮ್ ಇಟ್ಕೊಂಡು ಇವುಗಳನ್ನು ನೋಡ್ತಾರೆ ಕೇಳ್ತಾರೆ ಜನ. ಇದು ಒಂದು ರೀತಿಯಲ್ಲಿ ಒತ್ತಡ ಪರಿಹಾರ ಕ್ರಮ ಅಂತ ಅನ್ಸೋದಿಲ್ವಾ? ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಮೂಡಿಬಂದಿರುವ ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಗೀತೆಯನ್ನು ಕೇಳೋಣ. ಧನಿಯಾಗಿದ್ದಾರೆ ವಾಣಿ ಜಯರಾಮ್.

ಎಸ್ ನಾರಾಯಣ್ ಅವರು ಬರೆದು ಇಳಯರಾಜರವರು ಸಂಗೀತಕ್ಕೆ ಅಳವಡಿಸಿದ ಗುಲಾಬಿ ಚಿತ್ರದ ಯುಗಳಗೀತೆಯೊಂದನ್ನು ಕೇಳೋಣ. ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

ಕಾಲ ಎಷ್ಟೇ ಬದಲಾಗಲಿ, ಕೆಲಸಗಳ ರೂಪ ಬದಲಾಗಲಿ, ನಮ್ಮ ಜೊತೆಯಲ್ಲಿ ಯಾರಿರಲಿ ಇಲ್ಲದಿರಲಿ, ಒತ್ತಡಗಳು, ದುಃಖಗಳು, ಒಂಟಿತನ ಏನೇ ಇರಲಿ, ಅಥವಾ ಸುಖ ಸಂತೋಷ ಸಂಭ್ರಮ ಯಾವುದೇ ಬರಲಿ, ನಮ್ಮ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಆದರೆ ಮಾತ್ರ ಅಲ್ಲೊಂದು ನೆಮ್ಮದಿ. ಅಲಾರಾಂ ಇಟ್ಕೊಂಡು ಎಲ್ಲ ಕೆಲಸಗಳನ್ನು ಸಮರ್ಥವಾಗಿ ಸಕಾಲದಲ್ಲಿ ನಿರ್ವಹಣೆ ಮಾಡ್ಬೋದು ಅನ್ನೋದಾದರೆ ಯಾಕಾಗಬಾರ್ದು ಅಲ್ವಾ? ನಮಗಂತಲೇ ಇರೋ ಸಾಧನಗಳನ್ನು ಸಮರ್ಥವಾಗಿ ಬಳಸಿಕೊಂಡು ನಮ್ಮ ಜವಾಬ್ದಾರಿಯನ್ನು ನಾವು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಅದಕ್ಕಿಂತ ಸಮಾಧಾನದ ವಿಷಯ ಇನ್ನೊಂದಿಲ್ಲ ಅಂತ ಹೇಳ್ತಾ ಇವತ್ತಿನ ಗಾನಗಂಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.

ಇದಾಗಿತ್ತು ಇವತ್ತಿನ ಗಾನಗಂಗೆ ಕಾರ್ಯಕ್ರಮ. ನಾಳೆ ಮತ್ತೆ ಬೆಳಗ್ಗೆ 9:30 ಗಾನಗಂಗೆ ಕಾರ್ಯಕ್ರಮವನ್ನು ನೀವು ಕೇಳಬಹುದು. ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸುನ್ಹರೆ ಪಲ್. ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವತ್ತಿನ ಸುನ್ಹರೆ ಪಲ್ ಕಾರ್ಯಕ್ರಮದ ಮೊದಲ ಗೀತೆ ಶಾಗಿರ್ದ್ ಚಿತ್ರದ ಗೀತೆ. ದನಿಯಾಗಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಐ ಎಸ್ ಜೋಹರ್.

ಆಶಾ ಭೋಂಸ್ಲೆಯವರ ಧ್ವನಿಯಲ್ಲಿ ಯೇ ರಾತ್ ಫಿರ್ ನಾ ಆಯೇಗಿ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಎಸ್ಎಚ್ ಬಿಹಾರಿ ಅವರದ್ದು, ಸಂಗೀತ ಓ ಪಿ ನಯ್ಯಾರ್ ಅವರದ್ದು.

ವಿಕ್ಟೋರಿಯಾ ನಂಬರ್ 203 ಚಿತ್ರದ ಗೀತೆನ ಕೇಳಿದ್ರಿ. ದನಿಯಾಗಿದ್ದವರು ಕಿಶೋರ್ ಕುಮಾರ್, ಇಂದೇವರವರ ಸಾಹಿತ್ಯ, ಕಲ್ಯಾಣ್ಜಿ ಆನಂದ್ಜಿಯವರ ಸಂಗೀತ ಈ ಗೀತೆಗಿತ್ತು. ಇನ್ನು ಮುಂದೆ ಕೇಳೋಣ ಸೀತಾ ಅವ್ರ ಗೀತ ಚಿತ್ರದ ಗೀತೆ. ಹಾಡಿದ್ದಾರೆ ಲತಾ ಮಂಗೇಶ್ಕರ್, ಆನಂದ್ ಭಕ್ಷಿಯವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಸುನಹರ ಪಲ್ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಿರುವ ಕೊನೆಯ ಗೀತೆ ಬಪ್ಪಿ ಲಹರಿಯವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿರುವ ಜಸ್ಟಿಸ್ ಚೌಧರಿ ಚಿತ್ರದ ಗೀತೆ. ದನಿಯಾಗಿದ್ದಾರೆ ಆಶಾ ಭೋನ್ಸ್ಲೆ ಹಾಗೂ ಕಿಶೋರ್ ಕುಮಾರ್.

ಈ ಗೀತೆಯೊಂದಿಗೆ ಇವತ್ತಿನ ಸುನ್ಹೆರೆ ಪಲ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 11:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಸವಿ ನೆನಪು ಕಾರ್ಯಕ್ರಮವನ್ನು ಯಾವ ಜನ್ಮದ ಮೈತ್ರಿ ಚಿತ್ರದ ಗೀತೆಯೊಂದಿಗೆ ಆರಂಭಿಸುತ್ತಿದ್ದೇವೆ. ಈ ಗೀತೆಗೆ ದನಿಯಾಗಿದ್ದಾರೆ ಪಿ ಸುಶೀಲಾ, ಗೀತರಚನಾಕಾರರು ಗೀತಪ್ರಿಯ. ಈ ಗೀತೆಯನ್ನು ರಾಗಕ್ಕೆ ಅಳವಡಿಸಿದವರು ವಿಜಯ ಭಾಸ್ಕರ್.

ಸೋರಟ್ ಅಶ್ವಥ್ ಅವರು ಬರೆದು ರಮೇಶ್ ನಾಯ್ಡು ಅವರು ರಾಗ ಸಂಯೋಜನೆ ಮಾಡಿರುವ ಆನಂದ ಭೈರವಿ ಚಿತ್ರದ ಗೀತೆಯನ್ನು ಕೇಳೋಣ. ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

ಶಿರೂರು ರಾಮಯ್ಯರ್, ಎಚ್ ಶೇಷಗಿರಿರಾವ್ ಹಾಗೂ ಎಸ್ ವಿ ವೆಂಕಟರಾಮನ್ ಅವರು ಸಂಗೀತ ನಿರ್ದೇಶನ ಮಾಡಿರುವ ಜೀವನ ನಾಟಕ ಚಿತ್ರದ ಗೀತೆಯನ್ನು ಕೇಳೋಣ. ಬಿಜಯಮ್ಮ ಹಾಗೂ ಎಸ್ ವಿ ವೆಂಕಟರಾಮನ್ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು ಬರೆದವರು ಬಿ ಪುಟ್ಟಸ್ವಾಮಯ್ಯ.

ಸಹೋದರರ ಸವಾಲ್ ಚಿತ್ರದ ಗೀತೆಯನ್ನು ಕೇಳೋಣ. ಬರೆದಿದ್ದಾರೆ ಜಿ ಉದಯಶಂಕರ್, ರಾಗ ಸಂಯೋಜನೆ ಮಾಡಿದ್ದಾರೆ ಸತ್ಯಂ. ಈ ಗೀತೆಗೆ ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ.

ಇನ್ನೀಗ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹೆಚ್ಎಲ್ ಶೇಷಚಂದ್ರ ಅವರ ರಚನೆಯನ್ನ ಕೇಳೋಣ. ಅನುಗ್ರಹ ಚಿತ್ರಕ್ಕಾಗಿ ರಾಜನ್ ನಾಗೇಂದ್ರ ಅವರು ಈ ಗೀತೆಯನ್ನ ರಾಗಕ್ಕೆ ಅಳವಡಿಸಿದ್ದಾರೆ.

ಸ್ತ್ರೀರತ್ನ ಚಿತ್ರಕ್ಕಾಗಿ ಮೀನಾ ಕಪೂರ್ ಹಾಗೂ ನಾಗೇಂದ್ರ ಅವರು ಹಾಡಿರುವ ಗೀತೆಯನ್ನು ಕೇಳೋಣ. ಈ ಗೀತೆಯನ್ನು ಬರೆದವರು ವಿ ಶ್ರೀನಿವಾಸ ಅಯ್ಯಂಗಾರ್, ರಾಗ ಸಂಯೋಜನೆ ಮಾಡಿದವರು ಕಶ್ಯಪ್.

ಬಾಳು ಜೇನು ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಯನ್ನು ಹಾಡಿದವರು ಎಸ್ ಜಾನಕಿ ಹಾಗೂ ಕೆಜೆ ಜಯಸುದಾಸ್. ಈ ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್, ರಾಗ ಸಂಯೋಜನೆ ಮಾಡಿದ್ದವರು ಜಿ ಕೆ ವೆಂಕಟೇಶ್.

0: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.
1: ಸಮಯ 11:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಳಪೆ ಔಷಧಿಗಳನ್ನು ಪತ್ತೆಹಚ್ಚಿ ನಿಯಂತ್ರಿಸಲು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ವಿಶೇಷ ಪೋರ್ಟಲ್ ಅಭಿವೃದ್ಧಿಪಡಿಸಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ನೂತನ ಪೋರ್ಟಲ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಾರ್ಷಿಕ ಸರಾಸರಿ 450 ಔಷಧಿಗಳು ಪ್ರಮಾಣಿತ ಗುಣಮಟ್ಟವನ್ನು ಹೊಂದಿರುವುದಿಲ್ಲ. 2025-26 ಸಾಲಿನಲ್ಲಿ 1,85,00,000 ರೂಪಾಯಿ ಮೌಲ್ಯದ ಔಷಧಿಗಳನ್ನು ಹಿಂಪಡೆಯಲಾಗಿದೆ. ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಔಷಧಿಗಳ ಮಾರಾಟದ ಮೇಲೆ ಸಹ ನಿಗಾ ವಹಿಸಲಾಗುತ್ತಿದೆ ಎಂದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಘೋಷಿಸಿದೆ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಭಾಗವಾಗಿ ಜೂನ್ 20-29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನೀಡಲಾಗುವುದು. ಜೂನ್ 30-ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ ಎಂದು ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ತಿಳಿಸಿದ್ದಾರೆ. ಎಲ್ಲ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ.
1: ರಾಷ್ಟ್ರ ಸೇವಾ ಕೇಲಿಯ ಪಹಲಾ ಕದಮ್ ಹೇ ಮತದಾನ್. ಇಸ್ಲಿಯೇ ಭಾರತ ಕಾ ಹರ್ ನಾಗರಿಕ್ ಜೊ 18 ವರ್ಷ ಕಿ ಆಯು ಪೂರಿ ಕರ್ ಚುಕೆ ಹೋ ಉನ್ಹೇ ಮತದಾತಾ ಜರೂರ್ ಬನ್ನಾ ಚಾಹಿಯೇ ಔರ್ ಮತದಾನ್ ಅವಶ್ಯ ಕರ್ನಾ ಚಾಹಿಯೇ. ಭಾರತ ಕೆ ಸಂವಿಧಾನ ಲೋಕ ಪ್ರತಿನಿಧಿತ್ವ ಕಾನೂನು ನಿಯಮೋ ಔರ್ ಉನ್ಕೆ ಅಂತರ್ಗತ ಜಾರಿ ನಿರ್ದೇಶೋ ಕೆ ಅನುರೂಪ ಚುನಾವ್ ಆಯೋಗ ಹಮೇಶಾ ಮತದಾತಾಓ ಕೆ ಸಾಥ್ ಹಾಂ ಹೈ ಔರ್ ರಹೇಗಾ.
0: ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಿ ಕಾಗದರಹಿತ ಹಾಗೂ ತಂತ್ರಜ್ಞಾನ ಆಧಾರಿತ ಇ ಟಿಕೆಟಿಂಗ್ ವ್ಯವಸ್ಥೆಗೆ ಚಾಲನೆ ನೀಡಿದರು. ಹುಬ್ಬಳ್ಳಿ ಗ್ರಾಮೀಣ ಡಿವೈಎಸ್ಪಿ ಕಚೇರಿ ಆರಂಭಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಅವರು ನಿರ್ದೇಶಿಸಿದ್ದಾರೆ. ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ನೀಡಲಾಗಿದೆ. ಈ ತಿಂಗಳ ಅಂತ್ಯದೊಳಗೆ ಗೃಹ ಇಲಾಖೆಯಿಂದ ಅಧಿಕೃತ ಆದೇಶ ಬರಲಿದೆ ಎಂದು ನವಲ್ಗುಂದ್ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನವಲ್ಗುಂದ ಪೊಲೀಸ್ ಇಲಾಖೆಗೆ ಶಾಸಕರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಒದಗಿಸಲಾದ ನೂತನ ಪೊಲೀಸ್ ವಾಹನಕ್ಕೆ ಹಸಿರು ನಿಶಾನೆ ತೋರಿದ ಬಳಿಕ ಅವರು ಮಾತನಾಡಿದರು. ಹುಬ್ಬಳ್ಳಿ ಗ್ರಾಮೀಣ ನೂತನ ಡಿವೈಎಸ್ಪಿ ಕಚೇರಿಯು ನವಲ್ಗುಂದ್ ಅಣ್ಣಿಗೇರಿ ಕುಂದಗೋಳ್ ಗುಡಗೇರಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯನ್ನು ಹೊಂದಿರಲಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ದಾವಣಗೆರೆ ಕಲಬುರಗಿ ಉಡುಪಿ ಜಿಲ್ಲೆಯಲ್ಲಿ ಸಿಡಿಲು ಬಡಿದು 3 ಮೃತಪಟ್ಟಿದ್ದಾರೆ. ಸೇಡಂ ತಾಲೂಕು ಪಾಕಾಲ ಗ್ರಾಮದ 62 ವರ್ಷ ವಯಸ್ಸಿನ ಲಕ್ಷ್ಮಣ್ ಬಡಿಗೇರ್, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮರಡಿ ಗ್ರಾಮದ 19 ವರ್ಷ ವಯಸ್ಸಿನ ದುಂಡಪ್ಪ ಬಿ ಕವನಾಳ್ ಅಜಯ್, ಉಡುಪಿ ಜಿಲ್ಲೆ ಹೆಮ್ಮಾಡಿ ಆರಾಟೆ ಬಳಿ ಪಂಜಾಬ್ ಮೂಲದ ಕಾರ್ಮಿಕ 35 ವರ್ಷದ ಆಶುತೋಷ್ ಮೃತಪಟ್ಟಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ಭಾರೀ ಗಾಳಿ ಸಹಿತ ಮಳೆಗೆ ಮನೆ ಛಾವಣಿ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟ ದುರ್ಘಟನೆ ಸಂಭವಿಸಿದೆ. ಮೃತರ ಕುಟುಂಬಸ್ಥರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ಸೇರಿದಂತೆ ಸಂಬರಗಿ ನಾಗನೂರು ತಾಂಶಿ ಗ್ರಾಮಗಳಲ್ಲಿ ಗಾಳಿ ಅಬ್ಬರಕ್ಕೆ 30 ಹೆಚ್ಚು ಮನೆಗಳ ಮೇಲ್ಛಾವಣಿಗಳು ಹಾರಿಹೋಗಿವೆ. ಕೇಂದ್ರ ಸರ್ಕಾರ ದೇಶದೆಲ್ಲೆಡೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸುತ್ತಿರುವ ಬೆನ್ನಲ್ಲೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಡೆದಾಳುವ ನೀತಿಗೆ ಕೈಹಾಕಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಟೀಕಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಮಾತನಾಡಿದ ಅವರು, ಹಿಜಾಬ್ ವಿವಾದದ ಅರ್ಜಿಗಳು ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠದಲ್ಲಿ ವಿಚಾರಣೆಗೆ ಬಾಕಿ ಇವೆ. ವಿದ್ಯಾರ್ಥಿಗಳಲ್ಲೂ ವಿಭಜನೆ ನೀತಿ ಅನುಸರಿಸಿ ಶೈಕ್ಷಣಿಕ ಶಿಸ್ತನ್ನು ಹದಗೆಡಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಶತಮಾನಗಳಷ್ಟು ಹಳೆಯ ಕೈಬರೆಹದ ಪಠ್ಯಗಳು, ಹಸ್ತಪ್ರತಿಗಳು ಮತ್ತು ದಾಖಲೆಗಳನ್ನು ಡಿಜಿಟಲೀಕರಿಸಲು ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳೆಗರಿ ಹಸ್ತಪ್ರತಿಗಳ ಸಮೀಕ್ಷೆ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳೆಕಟ್ಟಿ ಹಾಗೂ ಕೋಲಾರ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ತಿಳಿಸಿದ್ದಾರೆ. ಸಂಗ್ರಹಿಸಲಾದ ಹಸ್ತಪ್ರತಿಗಳ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಅಭಿವೃದ್ಧಿಪಡಿಸಿರುವ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಹಸ್ತಪ್ರತಿಗಳ ರಾಷ್ಟ್ರೀಯ ಭಂಡಾರಕ್ಕೆ ಅಪ್ಲೋಡ್ ಮಾಡಲಾಗುತ್ತದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ.
3: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ.
4: ಎಲ್ಲರಿಗೂ ನಮಸ್ಕಾರ. ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ ಸಂಗೀತ ಕಾರ್ಯಕ್ರಮ ಕೇಳೋಣ. ಮೊದಲನೇದಾಗಿ ಪುರಂದರದಾಸರ ಒಂದು ಕೃತಿ, ಗಜಮದನಾ ಬೇಡುವೆ ಗೌರಿ ತನಯ.

0: ಇದುವರೆಗೆ ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ ಸಂಗೀತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ಅಹಲ್ಯ ಬಿ ಕುಲಕರ್ಣಿ, ಶ್ರೀಮತಿ ಸುಶ್ರಿತಾ ವಿ ಕುಲಕರ್ಣಿ, ಶ್ರೀಮತಿ ಸುನೀತಾ ಸಿ ಕುಲಕರ್ಣಿ, ಶ್ರೀಮತಿ ರಮಾ ಹೆಚ್ ಕುಲಕರ್ಣಿ, ಶ್ರೀಮತಿ ಸ್ಮಿತಾ ಎಸ್ ಮೊಗೇಕರ್, ಶ್ರೀಮತಿ ಸ್ಫೂರ್ತಿ ಆರ್ ಜೂರ್ಟಿ. ಈ ಕಾರ್ಯಕ್ರಮಕ್ಕೆ ವಾದ್ಯ ಸಹಕಾರ ನೀಡಿದವರು ತಬಲಾ ಸಾತ್ ಪವನ್ ಜೋಶಿ, ಹಾರ್ಮೋನಿಯಂ ಸಾತ್ ಡಾಕ್ಟರ್ ಸುನಂದ ಸಾಲ್ವಾಡಗಿ.
1: ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು.
3: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
4: ಸಿಕ್ಕಿಬಿದ್ರು.
5: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
8: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
7: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
1: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
2: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸಿ ಪಲ್ ಕೂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
6: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
4: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
1: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಮಾತನಾಡಲಿದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ. ಇವರೊಂದಿಗೆ ಅರಕಲಗೋಡು ವಿ ಮಧುಸೂದನ್.
2: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಸಂಚಿಕೆಯಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಬಾಣಂತಿಯರನ್ನ ನಮ್ಮ ಮನೆಗಳಲ್ಲಿ ಹೇಗೆ ನೋಡಿಕೊಳ್ಳಬೇಕು, ಅವರ ಆರೋಗ್ಯ ಹೇಗಿರಬೇಕು, ನಮ್ಮ ಆರೈಕೆ ಹೇಗಿರಬೇಕು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಸರ್.
2: ಬಾಣಂತನ ಅಂತ ಹೇಳಿ ನಾವು ಕರಿತೇವೆ, ಈ ಬಾಣಂತನದ ಅವಧಿ ಎಷ್ಟಾಗಿರುತ್ತೆ?
3: ಸರ್, ಇದು ಬಾಣಂತನ ಅಥವಾ ಪೋಸ್ಟ್ ನೇಟಲ್ ಪೀರಿಯಡ್ ಅಥವಾ ಪ್ಯೂರ್ ಪೇರಿಯಂ ಅಂತ ಹೇಳ್ತೀವಿ. ಸೊ ಏನು ಅಂತಂದ್ರೆ, ಒಂದು ಮಹಿಳೆ ಗರ್ಭಿಣಿಯಾದಾಗ ಅವಳ ದೇಹದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿರುತ್ತೆ. ಆ ವ್ಯತ್ಯಾಸಗಳೇನಿದೆ, ಆ ದೇಹ ಸ್ಥಿತಿ ಏನಿದೆ, ಅದು ಗರ್ಭಧಾರಣೆಗೂ ಮುನ್ನ ಇರತಕ್ಕಂತಹ ಸ್ಥಿತಿಗೆ ಮರಳಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ 6-8 ವಾರ. ಸೊ ಹಾಗಾಗಿ ಈ ಹೆರಿಗೆಯ ನಂತರದ ದಿನದಿಂದ 6 ವಾರಗಳವರೆಗೆ ಒಂದು ಬಾಣಂತನದ ಅವಧಿ ಅಥವಾ ಒಂದು ಪೋಸ್ಟ್ ನೇಟಲ್ ಪೀರಿಯಡ್ ಅಂತ ನಾವು ಅದನ್ನ ಕರಿತೀವಿ.
2: ಈ ಬಾಣಂತನದ ಆರೈಕೆ ಯಾಕೆ ಮುಖ್ಯ ಅಂತ ಹೇಳಿ ತಾವು ವೈದ್ಯರಾಗಿ ಹೇಳ್ತೀರಿ?
3: ನಾವು ಈ ಸಮಯದಲ್ಲಿ ಅವಳ ಆರೈಕೆ ಹೇಗೆ ಮಾಡ್ತೀವಿ, ಅದರ ಮೇಲೆ ಅವಳ ಆರೋಗ್ಯ ನಿಂತಿರುತ್ತೆ. ಅದು ಸಹಜ ಸ್ಥಿತಿಗೆ ಮರಳಲು ಮತ್ತೆ ಅವಳ ಆರೋಗ್ಯ ಚೇತರಿಸಿಕೊಳ್ಳೋದ್ರಿಂದ, ಅವಳ ಆರೋಗ್ಯ ಚೆನ್ನಾಗಿದ್ರೆ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಅವಧಿಯಲ್ಲಿ ನಾವು ಅವಳ ಆರೋಗ್ಯ ಮತ್ತು ಆರೈಕೆ ಕಡೆ ಹೆಚ್ಚಿನ ಗಮನ ಹರಿಸಿದಲ್ಲಿ ಮುಂದೆ ಅವಳು

0: ಆಗುತ್ತೆ, ಅವಳ ಮಗು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಆರೈಕೆ ಅಂತ ಅಂದಾಗ ಆಹಾರ, ನೀರು, ವಿಶ್ರಾಂತಿ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಆಹಾರದ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳು ಕೂಡ ಇದ್ದಾವೆ. ಇಂಥದ್ದನ್ನ ತಿನ್ಬೇಕು, ಇಂಥದ್ದನ್ನ ತಿನ್ನಬಾರ್ದು, ಇದನ್ನ ನಾವೇ ಹಾಕೊಂಡಿರ್ತಕ್ಕಂಥದ್ದು. ಈ ಬಾಣಂತಿಯರಿಗೆ ಆಹಾರದ ಕ್ರಮಗಳು ಹೇಗಿರಬೇಕು ಅಂತ?
0: ಸಾಮಾನ್ಯವಾಗಿ ಮಹಿಳೆಯರು ಏನ್ ಮಾಡ್ತಾರೆ ಅಂತಂದ್ರೆ, ತಾವು ಗರ್ಭಿಣಿಯಾದಾಗಲಷ್ಟೇ ತಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತಾರೆ. ಹೆರಿಗೆಯ ನಂತರ ಅದನ್ನ ನಿರ್ಲಕ್ಷ್ಯ ಮಾಡೋದೇ ಹೆಚ್ಚು. ಮತ್ತೆ ನೀವಾಗ್ಲೇ ಹೇಳಿದಾಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ಕೂಡ ಇದೆ. ಅಂದ್ರೆ ಬಾಣಂತಿ ಯಾವ್ದಾದ್ರು ಒಂದು ಆಹಾರವನ್ನ ಸೇವಿಸಿದ್ರೆ ಮಗುಗೆ ಶೀತ ಆಗುತ್ತೆ ಅಂತನೋ, ಅಥವಾ ಹೊಟ್ಟೆ ಗಟ್ಟಿ ಆಗುತ್ತೆ, ಬೇದಿ ಆಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆಗಳಿರುತ್ತೆ. ಸೊ ಹಾಗಾಗಿ ನಾವು ಸಾಮಾನ್ಯವಾಗಿ ಬಾಣಂತಿಗೆ ಬರೀ ಮೆಣಸಿನ ಸಾರು ಕೊಡ್ತಕ್ಕಂಥದ್ದು, ಬೆಲ್ಲದನ್ನ ಕೊಡ್ತಕ್ಕಂಥದ್ದು ಅಂತದ್ದೇ ನಾವು ನೋಡ್ತೀವಿ. ಹಾಗೆ ಮಾಡಬಾರ್ದು. ತಾಯಿಗೆ ಆದಷ್ಟು ಪೌಷ್ಟಿಕ ಆಹಾರವನ್ನ ನಾವು ಕೊಡಬೇಕು. ಅದು ಹಸಿರು ಸೊಪ್ಪು, ತರಕಾರಿ, ಹಣ್ಣು, ಹಾಲು, ಮೊಟ್ಟೆ, ಮೊಳಕೆ ಕಾಳು, ಈ ತರ ಪೌಷ್ಟಿಕ ಆಹಾರವನ್ನ ಕೊಡೋದ್ರಿಂದ ಅವಳ ಆರೋಗ್ಯ ಚೇತರಿಸಿಕೊಡುತ್ತೆ, ಅವಳ ಆರೋಗ್ಯ ಸುಧಾರಿಸುತ್ತೆ. ಮತ್ತೆ ತಾಯಿ ಯಾವ ಆಹಾರವನ್ನ ಸೇವಿಸ್ತಾಳೆ ಅದರ ಆಧಾರದ ಮೇಲೆ ಹಾಲಿನಲ್ಲೂ ಕೂಡ ಪೌಷ್ಟಿಕಾಂಶಗಳು ಇರ್ತವೆ. ಸೊ ಹಾಲಿನ ಮೂಲಕ ಆ ಪೌಷ್ಟಿಕಾಂಶಗಳು ಮಗುವಿಗೆ ತಲುಪಿ ಮಗುವಿನ ಆರೋಗ್ಯ ಕೂಡ ಸುಧಾರಿಸುತ್ತೆ. ಸೊ ಹಾಗಾಗಿ ಅವಳು ಪೌಷ್ಟಿಕ ಅಂಶ ಇರತಕ್ಕಂತ ಆಹಾರವನ್ನೇ ಸೇವಿಸಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಬಾಣಂತಿಯರಲ್ಲಿ ನಾವು ಸಾಮಾನ್ಯವಾಗಿ ಮಲಬದ್ಧತೆಯನ್ನ ನೋಡ್ತೀವಿ. ಸೊ ಹೆಚ್ಚಿನ ನಾರಿನಂಶ ಇರತಕ್ಕಂತ ಆಹಾರವನ್ನ ಕೂಡ ಅವಳು ಸೇವಿಸಬೇಕು. ಇದರಿಂದ ಆ ಮಲಬದ್ಧತೆ ಆಗೋದು ಕೂಡ ನಾವು ತಡಿಬಹುದಾಗಿದೆ.
1: ಸಾಮಾನ್ಯ ಮನುಷ್ಯರು ಏನು ಆಹಾರಗಳನ್ನ ಸೇವನೆ ಮಾಡ್ತಾರೋ ಅದೆಲ್ಲವನ್ನು ಕೂಡ ಬಾಣಂತಿಯರು ಸೇವನೆ
0: ಮಾಡಬಹುದು.
1: ತಾವಾಗ್ಲೇ ಹೇಳಿದ್ರೆ ಬರೀ ಮೆಣಸಿನ ಸಾರನ್ನ ಕೂಡ ಅಂತದ್ದು, ಅದು ಮೂರು ಹೊತ್ತು ಕೂಡ ಅಂತದ್ದು, ವಾರಗಟ್ಟಲೆ ಕೂಡ ಅಂತದ್ದು ಇರುತ್ತೆ. ಇದನ್ನೇ ಕೊಟ್ಟಾಗ ಅದು ಏನು ತಪ್ಪು ಪರಿಣಾಮವನ್ನ ಉಂಟು ಮಾಡುತ್ತೆ?
0: ಸೊ ಸಾಮಾನ್ಯವಾಗಿ ಈ ಮೆಣಸಿನ ಸಾರನ್ನ ಯಾರು ಸೇವಿಸ್ತಾ ಇರ್ತಾರೋ ಅವರು ಒಂದು ವಾರ ಎರಡು ವಾರದಲ್ಲಿ ಮಲಬದ್ಧತೆ ಆಗಿ ರಕ್ತ ಹೋಗುವಂತದ್ದು ಮಲದ ಜೊತೆ ಆತರ ಸಮಸ್ಯೆಯಿಂದ ಬರ್ತಾರೆ. ಮತ್ತೆ ಅವ್ರಿಗೀಗ ಗಾಯಗಳಿರ್ತವೆ, ಆ ಗಾಯಗಳು ಮಾಯಲಿಕ್ಕೆ ಕೂಡ ಅವ್ರಿಗೆ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆಯ ನಂತರ ಆಯಾಸ ಸುಸ್ತು ಇರುತ್ತೆ, ಸೊ ಅದಕ್ಕೂ ಕೂಡ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆಯ ಸಮಯದಲ್ಲಿ ರಕ್ತಸ್ರಾವ ಆಗಿರುತ್ತೆ, ಸೊ ಅದರಿಂದ ಅವ್ರಿಗೆ ರಕ್ತಹೀನತೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಹೆಚ್ಚು ಕಬ್ಬಿಣಾಂಶ, ಪ್ರೋಟೀನ್ ಯುಕ್ತ ಮತ್ತೆ ಕ್ಯಾಲ್ಸಿಯಂ ಇರತಕ್ಕಂತ ಆಹಾರವನ್ನು ಸೇವಿಸೋದ್ರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ.
1: ಹಾಗಾಗಿ ಎಲ್ಲಾ ತರಹದ ಆಹಾರಗಳನ್ನು ಕೂಡ ಅವರು ಸೇವನೆಯನ್ನ ಮಾಡಬೇಕು. ಮನೆಯಲ್ಲಿ ಇರತಕ್ಕಂತ ಹಿರಿಯರು ಕೂಡ ಅಡ್ಡಿ ಆತಂಕಗಳನ್ನ ಮಾಡಬಾರ್ದು. ಬಹಳ ಮುಖ್ಯವಾಗಿ ಅವ್ರಿಗೆ ಬಾಣಂತಿಯರಿಗಿಂತಲೂ ಕೂಡ ಮಗುವಿನ ಮೇಲೆ ಹೆಚ್ಚಿದಿರುತ್ತೆ, ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ತುಂಬಾ ಅಡ್ಡಿ ಆತಂಕಗಳನ್ನ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಸಾಮಾನ್ಯ ಮನುಷ್ಯರು ಹೇಗೆ ನಾವು ಆಹಾರವನ್ನ ಸೇವನೆ ಮಾಡ್ತೀವೋ ಹಾಗೆ ಅವ್ರಿಗೂ ಕೂಡ ಆಹಾರವನ್ನ ಸೇವನೆಯನ್ನ ಮಾಡ್ಲಿಕ್ಕೆ,
0: ಹೆರಿಗೆಯಾದ ಮೊದಲಿನ ಕೆಲ ದಿನಗಳು ಬಹಳ ಸುಲಭವಾಗಿ ಜೀರ್ಣವಾಗ್ತಕ್ಕಂಥ ಆಹಾರವನ್ನ ಕೊಡಬೇಕು. ನಂತರದಲ್ಲಿ ಸಾಮಾನ್ಯವಾದ ಎಲ್ಲಾ ಆಹಾರವನ್ನು ಕೂಡ ಸೇವಿಸಬಹುದು.
1: ಇನ್ನು ನೀರು, ಇದಕ್ಕೂ ಕೂಡ ಹೆಚ್ಚು ನಾವು ರಿಸ್ಟ್ರಿಕ್ಟ್ ಮಾಡುವಂತದನ್ನ ನೋಡ್ತಾ ಇರ್ತೀವಿ. ನೀರಿನ ಸೇವನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಮಾಡಿ.
0: ನಾವು ನೋಡ್ತೀವಿ ಬಾಣಂತಿಯರಲ್ಲಿ ಮೈಯಲ್ಲಿ ನೀರು ತುಂಬಿಕೊಂಡಿರುತ್ತೆ, ಆ ನೀರು ಇಂಗಬೇಕು, ಈ ತರ ಒಂದು ಹಲವಾರು ತಪ್ಪು ಕಲ್ಪನೆಗಳಿಂದ ಬಾಣಂತಿಯರಿಗೆ ನೀರನ್ನೇ ಕೊಡೋದಿಲ್ಲ. ಆದರೆ ತಾಯಿಗೆ ಯಥೇಚ್ಛವಾಗಿ ನೀರನ್ನ ಕೊಡಬೇಕು. ಅವಳು ಚೆನ್ನಾಗಿ ಹೈಡ್ರೇಟ್ ಆಗಿದ್ದ ಸಂದರ್ಭದಲ್ಲಿ ಹಾಲಿನ ಉತ್ಪತ್ತಿನೂ ಕೂಡ ಚೆನ್ನಾಗಾಗುತ್ತೆ. ಸೊ ನೀರಿಗೆ ಯಾವುದೇ ರೀತಿಯ ಒಂದು ಕಡಿವಾಣವನ್ನ ಹಾಕದೆ ಯಥೇಚ್ಛವಾಗಿ ನೀರನ್ನ ಅವರು ತಾಯಿಂದ್ರೆ ಸೇವಿಸಬೇಕು.
1: ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ನೋಡಿರ್ತೀವಿ ಬಾಣಂತಿಯರಿಗೆ ಅಂತ ಅಂದಾಗ ಅವ್ರಿಗೆ ಹೆಚ್ಚಾಗಿ ಬಿಸಿನೀರನ್ನು ಕೂಡ ಅಂತ ಒಂದು ಪರಿಪಾಠ ಇರುತ್ತೆ. ಬಿಸಿನೀರನ್ನೇ ಸೇವನೆ ಮಾಡಬೇಕು, ಜೊತೆಗೆ ತಣ್ಣೀರನ್ನು ಕೂಡ ಮಾಡಬಹುದು.
0: ಎರಡನ್ನೂ ಸೇವನೆ ಮಾಡಬಹುದು. ಬಿಸಿ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಅತಿಯಾದ ಬಿಸಿ ನೀರಿಂದ ಅವ್ರನ್ನ ಬೆವರಿಸಿ ಕುಡಿಯುವಷ್ಟು ಅಷ್ಟು ಬಿಸಿ ಬೇಕಾಗಿರೋದಿಲ್ಲ. ಕಾದಾರಿಸಿದ ನೀರನ್ನ, ಬಿಸಿ ನೀರನ್ನು ಕೂಡ ಅವರು ಸೇವಿಸಬಹುದು, ಏನು ತೊಂದರೆ ಇಲ್ಲ.
1: ಸಾಮಾನ್ಯವಾಗಿ ಬಾಣಂತಿಯರು ವಿಶ್ರಾಂತಿಯಲ್ಲೇ ಇರ್ತಾರೆ, ಅವರ ವಿಶ್ರಾಂತಿ ಹೇಗಿರಬೇಕು?
0: ಬಾಣಂತಿಯರಿಗೆ ವಿಶ್ರಾಂತಿ ಅಗತ್ಯನೇ, ಯಾಕಂದ್ರೆ ಹೆರಿಗೆಯ ನಂತರ ಒಂದು ಆಯಾಸ ಏನಿರುತ್ತೆ ಅದನ್ನಕ್ಕೋಸ್ಕರ, ಮತ್ತೆ ಆರೋಗ್ಯ ಸುಧಾರಿಸಲು ಅವರಿಗೆ ವಿಶ್ರಾಂತಿ ಬೇಕಾಗಿರುತ್ತೆ. ಮತ್ತೆ ಮೊದಲ ಒಂದು 3 ತಿಂಗಳು ಏನಾಗಿರುತ್ತೆ ಅಂದ್ರೆ ಮಕ್ಕಳು ರಾತ್ರಿ ಹೊತ್ತು ಮಲಗೋದಿಲ್ಲ, ಆಕ್ಟಿವ್ ಆಗಿರ್ತಾರೆ, ಪದೇ ಪದೇ ಎದೆಹಾಲು ಉಣಿಸ್ಬೇಕಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ನಿದ್ರಾನು ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಅವರು ವಿಶ್ರಾಂತಿಯನ್ನ ಪಡಿಬೇಕು. ಆದಷ್ಟು ಮಗು ಬೆಳಗಿನ ಹೊತ್ತು ಮಲಗಿದ್ದ ಸಮಯದಲ್ಲಿ ತಾಯಿ ಕೂಡ ವಿಶ್ರಾಂತಿ ಪಡೆಯೋದ್ರಿಂದ ಅವರ ಮನಸ್ಸು ಕೂಡ ಒಂದು ಉಲ್ಲಾಸ ಭರಿತವಾಗಿರುತ್ತೆ. ವಿಶ್ರಾಂತಿ ಅಗತ್ಯ, ಆದ್ರೆ ಕಂಪ್ಲೀಟ್ ಬೆಡ್ ರೆಸ್ಟ್ ಅನ್ನೋದು ಅವಶ್ಯಕತೆ ಇಲ್ಲ.
1: ವಾಸ್ತವವಾಗಿ ನಿಮ್ಮ ಒಂದು ಪರಿಭಾಷೆಯಲ್ಲಿ ವಿಶ್ರಾಂತಿ ಅಂತ ಅಂದ್ರೆ ಏನ್ ಮೇಡಮ್? ಸುಮ್ಮನೆ ಕೂತ್ಕೊಳ್ಳೋದು ಅಥವಾ ಮಲ್ಕೊಳ್ಳೋದು ಅಷ್ಟೇ ವಿಶ್ರಾಂತಿಯ ಅಥವಾ ಏನು ವಿಶ್ರಾಂತಿ ಅಂತ?
0: ವಿಶ್ರಾಂತಿ ಒಂದು ದೈಹಿಕವಾಗಿನೂ ಕೂಡ ಅವರಿಗೆ ಬೇಕಾಗಿರುತ್ತೆ, ಅದು ನಿದ್ರೆ ರೂಪದಲ್ಲಿ ಇರ್ಬೋದು ಅಥವಾ ಮಗು ಮಲಗಿದಾಗ ಹಾಗೆ ರೆಸ್ಟ್ ಮಾಡುವಂತದ್ದು ಇರ್ಬೋದು. ಇನ್ನೊಂದು ಎಮೋಷನಲ್ ರೆಸ್ಟ್ ಕೂಡ ಬೇಕಾಗಿರುತ್ತೆ, ಮಾನಸಿಕವಾಗಿ ಕೂಡ ಅವರಿಗೆ ರೆಸ್ಟ್ ಬೇಕಾಗಿರುತ್ತೆ. ನಾವು ಯೂಶಲಿ ನೋಡೋ ಹಾಗೆ ಹೆರಿಗೆ ಆದ ಸಂದರ್ಭದಲ್ಲಿ ತುಂಬಾ ಜನ ವಿಸಿಟರ್ಸ್ ಎಲ್ಲ ಇರ್ತಾರೆ, ಅವ್ರನ್ನು ಕೂಡ ಅವ್ರು ಮಾತಾಡ್ಸಂತದ್ದು, ಮಗುವಿನ ಆರೈಕೆಯನ್ನು ಮಾಡ್ತಕ್ಕಂಥದ್ದು. ಸೊ ಎಮೋಷನಲಿ ತುಂಬಾನೇ ಅವರಿಗೆ ಒಂದು ಬರ್ಡನ್ ಆಗುವಂತ ಸಾಧ್ಯತೆ ಇರುತ್ತೆ. ಹೆರಿಗೆ ಆದ ಕೆಲವು ದಿನಗಳು. ಸೊ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಎಮೋಷನಲ್ ರೆಸ್ಟ್ ಮತ್ತೆ ಫಿಸಿಕಲ್ ರೆಸ್ಟ್ ಎರಡು ಕೂಡ ಬೇಕಾಗುತ್ತೆ.
1: ರೆಸ್ಟ್ ಅಂದ್ರೆ ಸುಮ್ಮನೆ ಮಲಗಿಸ್ಬಿಡ ಅಂತದ್ದು ಅಷ್ಟೇ ಅಲ್ಲ, ಅವ್ರಿಗೆ ಎಲ್ಲಾ ತರದ ಮಾನಸಿಕವಾಗಿಯೂ ಕೂಡ ಅವ್ರಿಗೆ ಒಂದು ವಿಶ್ರಾಂತಿ ಅನ್ನುವಂಥದ್ದು ಬೇಕಾಗುತ್ತೆ.
0: ಮತ್ತೆ ತಾಯಿ ಮಗು ಒಂದು ಪಕ್ಕ ಪಕ್ಕದಲ್ಲೇ ಮಲಗಿ ಅದರ ಆರೈಕೆ ಮಾಡೋದ್ರಿಂದ ಅವರನ್ನ ನಡುವಿನ ಒಂದು ಬಾಂಧವ್ಯನು ಕೂಡ ಚೆನ್ನಾಗಾಗುತ್ತೆ.
1: ಇನ್ನು ಯಾವುದೇ ವ್ಯಕ್ತಿ ಚಟುವಟಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ಅವರಿಗೆ ವ್ಯಾಯಾಮ ಕಡಾಖಂಡಿತವಾಗಿ ಬೇಕಾಗುತ್ತೆ. ಈ ಬಾಣಂತಿಯರಲ್ಲಿ ವ್ಯಾಯಾಮದ ಕ್ರಮಗಳು ಹೇಗಿರಬೇಕು?
0: ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಸಹಜ ಹೆರಿಗೆ ಆದವರಿಗೆ 3 ವಾರಗಳವರೆಗೆ ಮತ್ತೆ ಸಿಸೇರಿಯನ್ ಹೆರಿಗೆ ಆದವರಿಗೆ 6 ವಾರಗಳವರೆಗೆ ಒಂದು ಲಘು ವ್ಯಾಯಾಮವನ್ನ ಮಾಡ್ಲಿಕ್ಕಷ್ಟೇ ನಾವು ಅಡ್ವೈಸ್ ಮಾಡ್ತೀವಿ. ಅದು ಕತ್ತಿನ ಭಾಗ ಇರ್ಬೋದು, ಕೈ ಭಾಗ ಮತ್ತೆ ಕಾಲಿನ ಭಾಗಗಳಿಗೆ ವ್ಯಾಯಾಮ ಮಾಡ್ತಕ್ಕಂಥದ್ದು, ಮತ್ತೆ ವಾಕ್ ಮಾಡುವಂಥದ್ದು, ಈ ತರ ಒಂದು ಲಘುವಾದ ವ್ಯಾಯಾಮಗಳನ್ನ ಅವರು ಮಾಡ್ಕೊಳ್ಬಹುದು. ಮತ್ತೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವರು ತೊಡಗಿರುವಂತದ್ದು ಸಾಕಾಗುತ್ತೆ. ನಂತರದ ದಿನಗಳಲ್ಲಿ ಅವರು ಈ ಗರ್ಭಿಣಿಯಾದಾಗ ಏನಾಗಿರುತ್ತೆ ಅಂದ್ರೆ ಬೆನ್ನಿನ ಭಾಗದ ಮತ್ತೆ ಹೊಟ್ಟೆ ಭಾಗದ ಸ್ನಾಯುಗಳು ಬಲಹೀನ ಆಗಿರುತ್ತೆ, ಸಡಿಲಗೊಂಡಿರುತ್ತೆ. ಹಾಗೇನೆ ಪೆಲ್ವಿಕ್ ಫ್ಲೋರ್ ಅಂತ ನಾವು ಯೋನಿಯ ಭಾಗದ ಅದರ ಸುತ್ತಮುತ್ತ ಇರತಕ್ಕಂಥ ಸ್ನಾಯುಗಳು ಕೂಡ ಸಡಿಲಗೊಂಡಿರುತ್ತೆ. ಅವರು ನಂತರದ ದಿನಗಳಲ್ಲಿ ಅದರ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಹೆಚ್ಚಿನ ಗಮನವನ್ನು ಕೊಟ್ಟು ಬೆನ್ನಿನ ಭಾಗ ಮತ್ತೆ ಹೊಟ್ಟೆ ಭಾಗ ಒಂದು ಬಲ ಪಡಿಸ್ತಕ್ಕಂತಹ ವ್ಯಾಯಾಮಗಳನ್ನ ಮಾಡ್ತಕ್ಕಂಥದ್ದು, ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅನ್ನ ಮಾಡೋದ್ರಿಂದ ಆ ಭಾಗಗಳು ಸಹಜ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಗರ್ಭಿಣಿಯಾದಂತ ಸಂದರ್ಭದಲ್ಲಿ ಅವರು ಏನು ಒಂದು ಅತಿಯಾದ ತೂಕ ಆಗಿರುತ್ತೆ ಅಥವಾ ಅತಿಯಾದ ಬೊಜ್ಜು ಏನಿರುತ್ತೆ ಅದನ್ನ ಕರಗಿಸ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಿಧಾನವಾಗಿ ಕ್ರಮೇಣವಾಗಿ ಅವರು ವ್ಯಾಯಾಮವನ್ನ ಮಾಡ್ತಾ ಹೋಗ್ಬೇಕು.
1: ಈ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಹೆರಿಗೆ ಆದಂತ ಸಂದರ್ಭದಲ್ಲಿ ಭಾರವನ್ನ ಎತ್ತಬಾರದು ಮತ್ತೆ ಬೇರೆ ಬೇರೆ ತರದಲ್ಲಿ ಮಾಡಬಾರದು ಅನ್ನುವಂಥದ್ದು ಇರುತ್ತೆ. ಅವರು ಏನೆಲ್ಲ ಜಾಗ್ರತೆಯನ್ನು ವಹಿಸಿ ಎಂತಹ ವ್ಯಾಯಾಮಗಳನ್ನು ಆಯ್ಕೆ ಮಾಡ್ಕೋಬೇಕು?
0: ಅದೇ 6 ವಾರಗಳ ನಂತರ ಲಘುವಾದ ವ್ಯಾಯಾಮವನ್ನ ಮಾಡಬೇಕು. ಆ ಗಾಯ ಮಾಯಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಸ್ವಲ್ಪ ಕೇರ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. 6 ವಾರಗಳ ನಂತರ ನಿಧಾನವಾಗಿ ಅವರಿಗೆ ನೋವಿಲ್ಲದೆ ರೀತಿಯಲ್ಲಿ ನೋಡಿಕೊಂಡು ತೀರಾ ಎಕ್ಸರ್ಷನ್ ಅಂತ ಆಗಬಾರದು. ಕ್ರಮೇಣವಾಗಿ ವ್ಯಾಯಾಮದ ಒಂದು ತೀವ್ರತೆ ಇರುತ್ತಲ್ಲ ಅದನ್ನ ಜಾಸ್ತಿ ಮಾಡ್ತಾ ಅವರು ಹೋಗ್ಬೋದು. ಸೊ ಅದರಿಂದ ಗಾಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ.
1: ಇನ್ನು ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಉಡುಪು ಹೇಗಿರಬೇಕು?
0: ನಾವು ನೋಡಿರ್ತೀವಿ ಬಾಣಂತಿ ಅಂದ ತಕ್ಷಣ ಅವರು ಸ್ವೆಟರ್ ಹಾಕಿರ್ಬೇಕು, ಸ್ಕಾರ್ಫು, ಮಫ್ಲರು, ಕಾಲ್ಚೀಲ ಅನ್ನೋದು ಕಂಪಲ್ಸರಿ ಅನ್ನೋ ರೀತಿಯಲ್ಲಿ ಮಾಡಿರ್ತಾರೆ ಮನೇಲಿ ಇರ್ತಕ್ಕಂಥ ಹಿರಿಯರು. ಆತರ ಮಾಡೋ ಅವಶ್ಯಕತೆ ಇಲ್ಲ, ಋತುಮಾನ ಹೇಗಿರುತ್ತೆ ಅದರ ಅನುಗುಣವಾಗಿ ಬಾಣಂತಿಯರು ಉಡುಪನ್ನ ಧರಿಸಬೇಕು. ಸಡಿಲವಾದ ಉಡುಪುಗಳು ಮತ್ತೆ ಕಾಟನ್ ಉಡುಪುಗಳನ್ನ ಧರಿಸೋದ್ರಿಂದ ಬಾಣಂತಿಯರು ಕಂಫರ್ಟಬಲ್ ಆಗಿರ್ತಾರೆ, ಎದೆ ಹಾಲು ಉಣಿಸ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ಹವಾಮಾನಕ್ಕನುಗುಣವಾಗಿ ಅವರು ಉಡುಪನ್ನ ಧರಿಸಬೇಕು.
1: ಇನ್ನು ಹೆರಿಗೆಯಾದ ನಂತರ ಮತ್ತೆ ಬಾಣಂತನದ ಅವಧಿಯಲ್ಲಿ ಈ ವೈದ್ಯರಲ್ಲಿ ಯಾವ್ಯಾವಾಗ ಅವರು ತಪಾಸಣೆಯನ್ನ ಮಾಡಿಸಿಕೊಳ್ಬೇಕು ಅನ್ನುವಂಥದ್ದು?
0: ಸಾಮಾನ್ಯವಾಗಿ ಹೆರಿಗೆಯಾದ 1 ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಅದು ಗಾಯದ ಸ್ಥಿತಿಯನ್ನ ನೋಡ್ಲಿಕ್ಕೆ ಮತ್ತೆ ಎದೆ ಹಾಲು ಉಣಿಸ್ಲಿಕ್ಕೆ ಯಾವ್ದಾದ್ರೂ ಸಮಸ್ಯೆ ಇದೆಯಾ ಅಂತ ತಿಳ್ಕೊಳ್ಲಿಕ್ಕೆ ಅಥವಾ ಮಲಬದ್ಧತೆ ಸಮಸ್ಯೆ ಇದೆಯಾ, ಸೊ ಈ ತರದ್ದು ನೋಡ್ಲಿಕ್ಕೋಸ್ಕರ ಮತ್ತೆ ಅವರಿಗೆ ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ಕೊಡೋದಕ್ಕೋಸ್ಕರ 1 ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಮತ್ತೆ 6 ವಾರಗಳ ನಂತರ ಇನ್ನೊಮ್ಮೆ ತಪಾಸಣೆಗೆ ಹೇಳ್ತೀವಿ. ಅಂದ್ರೆ ತಾಯಿಯ ದೇಹದ ಒಂದು ಗರ್ಭಕೋಶ ಇರ್ಬೋದು ಅಥವಾ ಗಾಯ ಇರ್ಬೋದು ಎಲ್ಲ ಸಹಜ ಸ್ಥಿತಿಗೆ ಮರಳಿದ್ಯಾ ಅಂತ ನೋಡ್ಲಿಕ್ಕೋಸ್ಕರ. ಕೆಲವೊಂದು ತಾಯಂದಿರಿಗೆ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಇರುತ್ತೆ, ರಕ್ತದೊತ್ತಡ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಫ್ರೀಕ್ವೆಂಟ್ ಆಗಿ ತಪಾಸಣೆಗೆ ಹೋಗಬೇಕಾದ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಕೆಲವೊಂದು ಸಮಯದಲ್ಲಿ ಆ ಗರ್ಭಿಣಿ ಆದಾಗ ಯಾವ ಆರೋಗ್ಯ ಸಮಸ್ಯೆಗಳಿರುತ್ತೆ ಅದು ಕೆಲ ಕಾಲದ ನಂತರ ಅಂದ್ರೆ ಬಾಣಂತಿಯಲ್ಲೂ ಕೂಡ ಸ್ವಲ್ಪ ಸಮಯದವರೆಗೂ ಅದು ಮುಂದುವರಿಯುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವರು ನಿಯಮಿತವಾಗಿ ತಪಾಸಣೆಗೆ ಹೋಗ್ಬೇಕಾಗತ್ತೆ. ಮತ್ತೆ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಶೀತ, ನೆಗಡಿ, ಕೆಮ್ಮು ಇದ್ದಂತ ಸಂದರ್ಭದಲ್ಲೂ ಕೂಡ ನೇರವಾಗಿ ಅವರು ಮೆಡಿಕಲ್ ಶಾಪ್ ಇಂದ ಮಾತ್ರೆಗಳನ್ನ ತೆಗೆದುಕೊಳ್ಳೋ ಬದಲು ವೈದ್ಯರನ್ನ ಕಂಡು ನಾವು ಎದೆ ಹಾಲು ಉಣಿಸ್ತಿದೀವಿ ಅಂತಕ್ಕಂತ ಒಂದು ಮಾಹಿತಿಯನ್ನ ವೈದ್ಯರಿಗೆ ಕೊಟ್ಟು ಎದೆ ಹಾಲು ಉಣಿಸುವಾಗ ಯಾವ್ದು ಸುರಕ್ಷಿತವಾಗಿರುತ್ತೆ ಅಂತಹ ಮಾತ್ರೆಗಳನ್ನ ಅವರು ಬರೆಸಿಕೊಂಡು ತೆಗೆದುಕೊಳ್ಬೇಕಾಗುತ್ತೆ.
1: ಬಾಣಂತಿಯರಲ್ಲಿ ಕಬ್ಬಿಣ ಮತ್ತೆ ಕ್ಯಾಲ್ಸಿಯಂನ ಅಂಶ ಏನಿರುತ್ತೋ ಇದು ಬಹಳ ಮುಖ್ಯ. ಅದು ಪ್ರಸವ ಪೂರ್ವದಿಂದಲೂ ಕೂಡ ಅದರ ಬಗ್ಗೆ ಹೆಚ್ಚು ಗಮನವನ್ನು ನೀಡಲಾಗುತ್ತೆ, ಪ್ರಸವದ ನಂತರವೂ ಕೂಡ ಅದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಯಾವ್ಯಾವಾಗ ಎಷ್ಟು ಪ್ರಮಾಣದಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಸಿಯಂನ ಅಂಶವನ್ನು ಅವರು ಪಡೆದುಕೊಳ್ಳಬೇಕಾಗುತ್ತೆ?
0: ಹೆರಿಗೆ ಸಮಯದಲ್ಲಿ ರಕ್ತಸ್ರಾವ ಆಗೋದ್ರಿಂದ ಬಾಣಂತಿಯರಿಗೆ ರಕ್ತಹೀನತೆ ಸಮಸ್ಯೆ ಕಾಡುತ್ತದೆ. ಸೊ ಹಾಗಾಗಿ ತಾಯಂದಿರು ಕಬ್ಬಿಣಾಂಶದ ಮಾತ್ರೆಗಳನ್ನ ಕನಿಷ್ಠ 3 ತಿಂಗಳವರೆಗೆ ಸೇವಿಸಬೇಕು. ಜೊತೆಗೆ ಕಬ್ಬಿಣಾಂಶ ಇರತಕ್ಕಂಥ ಆಹಾರ ಸೇವನೆಯನ್ನು ಸೊಪ್ಪು ತರಕಾರಿಗಳು ಹೆಚ್ಚಾಗಿ ಸೇವಿಸಬೇಕು. ಕ್ಯಾಲ್ಸಿಯಂ ಮಾತ್ರೆಗಳನ್ನ ಅವರು ಕನಿಷ್ಠ 6 ತಿಂಗಳವರೆಗೆ ಸೇವಿಸಬೇಕು. ಎದೆ ಹಾಲು ಉಣಿಸೋವರೆಗೂ ಅದನ್ನ ಕಂಟಿನ್ಯೂ ಕೂಡ ಅವರು ಮಾಡಬಹುದು. ಜೊತೆಗೆ ಕ್ಯಾಲ್ಸಿಯಂ ಇರತಕ್ಕಂಥ ಆಹಾರವನ್ನ ಹಾಲನ್ನ ಚೆನ್ನಾಗಿ ಅವರು ಸೇವಿಸಬೇಕು. ಆವಾಗ ಅವರಿಗೆ ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಉಂಟಾಗೋದಿಲ್ಲ.
1: ಕೆಲವರು ಮಾತ್ರೆ ಬೇಡ ಆಗ್ಲಿಂದಲೂ ಕೂಡ ಸೇವನೆ ಮಾಡಿರ್ತೀವಿ, ಹಂಗಾಗಿ ಹಾಲು ಹಣ್ಣು ಇದರಲ್ಲಿ ಒಂದಷ್ಟು ಮ್ಯಾನೇಜ್ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಳ್ತಾರೆ. ಇದು ಸರಿಯೋ ತಪ್ಪು?

0: ಅದು ಸಾಧ್ಯ ಆಗೋದಿಲ್ಲ, ಯಾಕಂತಂದ್ರೆ ಬಾಣಂತಿಯರಿಗೆ ಕನಿಷ್ಠ 100 mg ಅಷ್ಟು ಐರನ್ ಅಂದ್ರೆ ಕಬ್ಬಿಣಾಂಶದ ಅವಶ್ಯಕತೆ ಇರುತ್ತೆ, 1500 mg ಅಷ್ಟು ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ. ಸೊ ಇದನ್ನ ನಾವು ಆಹಾರದಲ್ಲೇ ಪೂರೈಸಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಹಾರದ ಜೊತೆಗೆ ಈ ಒಂದು ಸಪ್ಲಿಮೆಂಟ್ಸ್ ಅನ್ನ ಮಾತ್ರೆಗಳನ್ನ ತೆಗೆದುಕೊಳ್ಳೇಬೇಕಾಗತ್ತೆ.
1: ಇನ್ನು ಪ್ರಸವದ ನಂತರ ಎದೆ ಹಾಲುಣಿಸುವುದರ ಬಗ್ಗೆಯೂ ಕೂಡ ಅನೇಕ ತಪ್ಪು ಕಲ್ಪನೆಗಳು ಇದ್ದಾವೆ, ಗೊಂದಲಗಳು ಇದ್ದಾವೆ, ಇದರ ಬಗ್ಗೆ ತಾವೇನ್ ಹೇಳಿ?
0: ತಾಯಿ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಎದೆ ಹಾಲನ್ನ ಕುಡಿಸೋದ್ರಿಂದ ತಾಯಿಯಲ್ಲಿ ಒಂದು ಆಕ್ಸಿಟೋಸಿನ್ ಅಂತಕ್ಕಂತಹ ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಇದು ಗರ್ಭಕೋಶನ ಸಂಕುಚಿತಗೊಳಿಸಿ ಹೆರಿಗೆ ಸಮಯದಲ್ಲಿ ಏನು ಗರ್ಭಕೋಶದಿಂದ ಒಂದು ರಕ್ತಸ್ರಾವ ಆಗುತ್ತೋ ಅದನ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಡೆಲಿವರಿ ಆದ ತಕ್ಷಣವೇ ಎದೆ ಹಾಲನ್ನ ಉಣಿಸ್ಬೇಕು. ಮತ್ತೆ ತಾಯಿ ಮಗುವಿನ ಬಾಂಧವ್ಯ ಕೂಡ ಒಂದು ಎಸ್ಟಾಬ್ಲಿಷ್ ಆಗುತ್ತೆ. ಮತ್ತೆ ಫಸ್ಟ್ ಒಂದು 3 ದಿನಗಳು ತಾಯಿಗೆ ಅಷ್ಟಾಗಿ ಹಾಲು ಉತ್ಪತ್ತಿ ಆಗದೆ ಇರಬಹುದು. ಕಡಿಮೆ ಪ್ರಮಾಣದಲ್ಲಿ ಹಳದಿ ಬಣ್ಣದ ಒಂದು ಹಾಲು ಉತ್ಪಾದನೆ ಆಗುತ್ತೆ, ಇದನ್ನ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಅದನ್ನ ಕುಡಿಸಬಾರದು, ಅದನ್ನ ಚೆಲ್ಲಬೇಕು ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಹಾಗೆ ಮಾಡಬಾರದು, ಯಾಕಂದ್ರೆ ಈ ಹಾಲಿನಲ್ಲಿ ಯಥೇಚ್ಛವಾಗಿ ಪೌಷ್ಟಿಕಾಂಶಗಳಿರ್ತವೆ ಮತ್ತೆ ರೋಗ ನಿರೋಧಕ ಶಕ್ತಿಗಳಿರ್ತವೆ. ಸೊ ಹಾಗಾಗಿ ಈ ಹಾಲನ್ನು ಕೂಡ ಮಗುವಿಗೆ ಅವರು ಉಣಿಸ್ಬೇಕು. 2-3 ದಿನಗಳ ನಂತರ ಚೆನ್ನಾಗಿ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಕೆಲವೊಂದು ಮಹಿಳೆಯರಿಗೆ ಏನೋ ಒಂದು ಆತಂಕ ಇರುತ್ತೆ ಅಂದ್ರೆ ತಮಗೆ ಬರ್ತಕ್ಕಂತಹ ಹಾಲು ಮಗುವಿಗೆ ಸಾಕಾಗ್ತಿದೆಯೋ ಇಲ್ವೋ, ಆ ಒಂದು ಆತಂಕ ಇದ್ದೇ ಇರುತ್ತೆ ಮಹಿಳೆಯರಿಗೆ. ಮತ್ತೆ ಮನೇಲಿ ಇರತಕ್ಕಂತ ಹಿರಿಯರು ಕೂಡ ಅಯ್ಯೋ ನಮಗೆ ತುಂಬಾ ಬರ್ತಾ ಇತ್ತು, ಇವಳಿಗೆ ಹಾಲೇ ಬರ್ತಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳಿದಾಗ ಅವಳಿಗೆ ಇನ್ನೂ ಒಂದು ಗಾಬರಿ ಆತಂಕ ಉಂಟಾಗೋದು ಸಾಮಾನ್ಯ. ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ತಾಯಂದಿರು ನಾನು ಆಗ್ಲೇ ಹೇಳ್ದಂಗೆ ಪೌಷ್ಟಿಕಾಂಶ ಯುಕ್ತ ಆಹಾರವನ್ನ ಸೇವಿಸಬೇಕು, ಚೆನ್ನಾಗಿ ನೀರು ಮತ್ತು ಹಾಲನ್ನ ಸೇವಿಸಬೇಕು. ಜೊತೆಗೆ ಮಗುವಿಗೆ 2 ಗಂಟೆಗಳಿಗೊಮ್ಮೆ ಕನಿಷ್ಠ 10-15 ನಿಮಿಷಗಳವರೆಗೆ ಎದೆ ಹಾಲನ್ನ ಉಣಿಸೋದ್ರಿಂದ ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಾಗತ್ತೆ. ಎಷ್ಟು ಹಾಲು ಕುಡಿಸ್ತಾರೋ ಅಷ್ಟು ಹಾಲು ಉತ್ಪತ್ತಿ ಆಗುತ್ತೆ. ಮತ್ತೆ ವಾತಾವರಣನೂ ಕೂಡ ಹಾಗೆ ಇರಬೇಕು, ಪ್ರಶಾಂತವಾಗಿರಬೇಕು, ಏಕಾಂತದಲ್ಲಿ ಎದೆ ಹಾಲನ್ನ ಅವರು ಕುಡಿಸೋದ್ರಿಂದ ಕೂಡ ಉತ್ಪತ್ತಿ ಚೆನ್ನಾಗಾಗತ್ತೆ. ಮಗು ಯಾವಾಗ ಚೆನ್ನಾಗಿ ನಿದ್ದೆ ಮಾಡ್ತಿದೆ ಅಥವಾ ದಿನದಲ್ಲಿ ಒಂದು 24 ಗಂಟೆಗಳಲ್ಲಿ 6-8 ಬಾರಿ ಮೂತ್ರ ವಿಸರ್ಜನೆ ಮಾಡ್ತಿದೆ, ಮತ್ತೆ ಮಗುವಿನ ತೂಕ ಆ ಕಾಲಕ್ಕನುಗುಣವಾಗಿ ಹೆಚ್ಚಾಗ್ತಿದೆ ಅಂದಾಗ ತಾಯಿಯಂದ್ರೂ ಯಾವುದೇ ರೀತಿಯ ಆತಂಕ ಪಡೋ ಅವಶ್ಯಕತೆ ಇರಲ್ಲ, ಮಗುವಿಗೆ ಅವರಿಂದ ಬರ್ತಕ್ಕಂತ ಹಾಲು ಸಾಕಾಗ್ತಿದೆ ಅನ್ನೋದೇ ಆಗುತ್ತೆ. ಆನ್ ಡಿಮ್ಯಾಂಡ್ ಮಗು ಕೇಳಿದಾಗೆಲ್ಲ ಅವ್ರ ಎದೆ ಹಾಲನ್ನ ಕುಡಿಸ್ಬೇಕು. ಮಗು ಆಕ್ಟಿವ್ ಆಗಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ರಾತ್ರಿ ಹೊತ್ತು ಎಚ್ಚರ ಇದೆ, ಆಕ್ಟಿವ್ ಆಗಿದೆ ಅಂದಾಗ ಅದು ಪದೇ ಪದೇ ಹಾಲನ್ನ ಕೇಳಂತ ಒಂದು ಸಾಧ್ಯತೆ ಇರುತ್ತೆ. ಗಂಟೆಗಳಿಗೊಮ್ಮೆ ಕೇಳಬಹುದು, ಅದೇ ನಿದ್ದೆ ಮಾಡಿದಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕುಡಿಸಿದ್ರು ಸಾಕಾಗಬಹುದು.
1: ಇತ್ತೀಚೆಗೆ ಒಂದು ಸಮಸ್ಯೆ, ಅವು ಹಾಲು ಕೇಳೋದಿಲ್ಲ ಮತ್ತೆ ಹಾಲು ಕುಡಿಯೋದಿಲ್ಲ ಅಂತ ಹೇಳಿ, ಈ ತರದ್ದು ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕಾಗತ್ತೆ?
0: ಸಾಮಾನ್ಯವಾಗಿ ಆತರ ಮಗು ಹಾಲು ಕೇಳೋದಿಲ್ಲ ಅನ್ನೋದಿರೋದಿಲ್ಲ. ಯೂಶ್ವಲಿ ಏನು ಅಂತಂದ್ರೆ ಈ ಟಾಪ್ ಫೀಡ್ಸ್ ಕೊಡುವಂತ ಸಂದರ್ಭದಲ್ಲಿ ತಾಯಿ ಎದೆ ಹಾಲು ಸಾಕಾಗ್ತಿಲ್ಲ ಅನ್ಕೊಂಡು ಈ ಪೌಡರ್ ಅಥವಾ ಟಾಪ್ ಫೀಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡುವಂತ ಸಂದರ್ಭದಲ್ಲಿ ಮಗು ಹೊಟ್ಟೆ ತುಂಬಿ ಹಾಲು ಕೇಳದೆ ಇರಬಹುದು ಅಷ್ಟೇ ಹೊರತು, ಸಾಮಾನ್ಯವಾಗಿ ಆರೋಗ್ಯವಾಗಿರ್ತಕ್ಕಂತ ಎಲ್ಲಾ ಮಕ್ಕಳು ಹಾಲನ್ನ ಕೇಳ್ತಾರೆ. ಅದೇ ಆಕ್ಟಿವ್ ಆಗಿದ್ದಾಗ ಪದೇ ಪದೇ ಕೇಳ್ತಾರೆ, ನಿದ್ದೆ ಮಾಡುವಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕೇಳುವಂತ ಅದೇ ಸಾಧ್ಯತೆ ಇರುತ್ತೆ. ಬಟ್ ಮಗು ಎದೆ ಹಾಲು ಆತರ ಕುಡಿತಾ ಇಲ್ಲ ಅಂದಾಗ ಅವರು ಮಕ್ಕಳ ವೈದ್ಯರಲ್ಲಿಗೆ ಹೋಗಿ ಮಗುವಿನ ತಪಾಸಣೆಯನ್ನ ಮಾಡಿಸೋದು
1: ಹೆಚ್ಚು
0: ಸೂಕ್ತ ಅಂತ ಅನ್ಸುತ್ತೆ.
1: ಇನ್ನು ಈ ಪ್ರಸವದ ನಂತರ ನಾವು ಗಮನಹರಿಸಬೇಕಾದಂತಹ ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನುವಂಥದ್ದು ಅಥವಾ ಕುಟುಂಬ ನಿಯಂತ್ರಣ ಅಂತ ಹೇಳಿ ನಾವು ಕರಿತೇವೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ ಮತ್ತು ಕುಟುಂಬ ನಿಯಂತ್ರಣವನ್ನು ನಾವು ಎಲ್ಲಿಯವರೆಗೆ ಮಾಡಬೇಕಾಗುತ್ತೆ?
0: ಇದು ಏನು ಅಂತಂದ್ರೆ ಒಂದು ತಪ್ಪು ಕಲ್ಪನೆ ಬಾಣಂತಿಯರಿಗೆ ಏನಿರುತ್ತೆ ಅಂದ್ರೆ ಯೂಶ್ವಲಿ ಎದೆ ಹಾಲು ಉಣಿಸುವಂತ ಎಲ್ಲಾ ಬಾಣಂತಿಯರಿಗೆ ನಿಯಮಿತವಾಗಿ ಅವರು ಮುಟ್ಟಾಗೋದಿಲ್ಲ, ಕೆಲ ಕಾಲಗಳು ಮುಟ್ಟಾಗೋದೇ ಇಲ್ಲ, 6 ತಿಂಗಳಿರ್ಬೋದು, 9 ತಿಂಗಳಿರ್ಬೋದು, 1 ವರ್ಷ ಇರ್ಬೋದು. ಸೊ ಆ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಸೊ ಹಾಗಿಲ್ಲ, ಅದು ಮುಟ್ಟಾಗ್ಲಿಲ್ಲ ಅಂದ್ರೂ ಕೂಡ ಗರ್ಭಧರಿಸತಕ್ಕಂತಹ ಎಲ್ಲಾ ಸಾಧ್ಯತೆನೂ ಇರುತ್ತೆ. ಸೊ ಹಾಗಾಗಿ ಮುಟ್ಟಾಗ್ಲಿಲ್ಲ ಅಂದ್ರೂ ಕೂಡ ಕುಟುಂಬ ನಿಯಂತ್ರಣ ಯೋಜನೆಯನ್ನ ಅವರು ಪಾಲಿಸಲೇಬೇಕಾಗತ್ತೆ. ಮೊದಲನೇ ಮಗುವಿಗೂ ಮತ್ತೆ ಎರಡನೇ ಮಗುವಿಗೂ ಕನಿಷ್ಠ 1-3 ವರ್ಷಗಳ ಅಂತರವನ್ನ ಅವರು ಕೊಡಲೇಬೇಕಾಗತ್ತೆ. ಯಾಕಂತಂದ್ರೆ ತಾಯಿಯ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ, ಅವಳು ಸಹಜ ಸ್ಥಿತಿಗೆ ಮರಳಲು ಅವಳು ಆರೋಗ್ಯವಂತ ಒಂದು ತಾಯಿಯಾಗಲಿಕ್ಕೆ ಒಂದು ಕನಿಷ್ಠ 3 ವರ್ಷಗಳ ಅವಧಿಯಾದ್ರೂ ಬೇಕಾಗಿರುತ್ತೆ. ಜೊತೆಗೆ ಈ ಮೊದಲನೇ ಮಗುವಿನ ಪಾಲನೆಗೆ ಆರೈಕೆಗೆ ಕೂಡ ಅವಳು ಗಮನ ಹರಿಸಬೇಕಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಪೀರಿಯಡ್ ತುಂಬಾನೇ ಮುಖ್ಯ. ಮತ್ತೆ ಒಂದು ಪಕ್ಷ ಅವಳು ಆ 3 ವರ್ಷಗಳ ಅಂತರವನ್ನ ಕೊಡದೆ ಬೇಗ ಗರ್ಭಧರಿಸಿದ್ದೇ ಆದಲ್ಲಿ ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಅದು ಗರ್ಭಪಾತ ಇರಬಹುದು ಅಥವಾ ದಿನ ತುಂಬಕ್ಕೂ ಮುಂಚೆನೆ ಹೆರಿಗೆ ನೋವು ಬರ್ತಕ್ಕಂಥದ್ದು, ಹೆರಿಗೆ ಆಗ್ತಕ್ಕಂಥದ್ದು, ಮತ್ತೆ ಕಡಿಮೆ ತೂಕದ ಒಂದು ಮಗು ಹುಟ್ಟತಕ್ಕಂಥದ್ದು. ಸೊ ಈ ತರ ಸಮಸ್ಯೆಗಳು ಅವಳು ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಅವಳಿಗೆ ಕಾಡತ್ತೆ, ಮತ್ತೆ ರಕ್ತಹೀನತೆಯೂ ಕೂಡ ಆಗ್ಬಹುದು.

0: ಸೊ ಹಾಗಾಗಿ ಈ ಒಂದು 3 ವರ್ಷಗಳ ಅಂತರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಇವಳ ಆರೋಗ್ಯವನ್ನು ಚೆನ್ನಾಗಿರುತ್ತೆ, ಮತ್ತೆ ಮೊದಲನೇ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ, ಮುಂದೆ ಹುಟ್ಟತಕ್ಕಂತ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ. ಯಾವುದಾದರೂ ಒಂದು ರೀತಿಯ ಒಂದು ಕುಟುಂಬ ನಿಯಂತ್ರಣ ಯೋಜನೆಯನ್ನ ಅವಳು ಪಾಲಿಸಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಒಂದು ರೆಕಮೆಂಡ್ ಮಾಡ್ತಕ್ಕಂಥದ್ದು ಕಾಪರ್ ಟೀ ಅಂತ ಹೇಳ್ತೀವಿ. ಇದು ಕಾಪರ್ ಟೀ ಅಂತಕ್ಕಂಥದ್ದು ಒಂದು ಸಣ್ಣ ಟೀ ಆಕಾರದಲ್ಲಿ ಇರತಕ್ಕಂಥ ಸಾಧನ, ಇದರಲ್ಲಿ ಕಾಪರ್ ಅಂಶ ಇರುತ್ತೆ. ಇದನ್ನ ಗರ್ಭಕೋಶದ ಒಳಗಡೆ ನಾವು ಅದನ್ನ ಅಳವಡಿಸ್ತೀವಿ. ಆ ಅಳವಡಿಸಿದಂತ ಸಂದರ್ಭದಲ್ಲಿ ಗರ್ಭಧಾರಣೆ ಆಗೋದಿಲ್ಲ. ಇದು ಏನು ಅಂತಂದ್ರೆ ಹೆರಿಗೆ ಆದ ತಕ್ಷಣವೇ ಕೂಡ ಇದನ್ನ ಅಳವಡಿಸಿಕೊಳ್ಬಹುದು, ಸಹಜ ಹೆರಿಗೆ ಆಗಿರ್ಲಿ ಅಥವಾ ಸಿಸೇರಿಯನ್ ಹೆರಿಗೆ ಆಗಿರ್ಲಿ, ಆ ತಕ್ಷಣವೇ ಇದನ್ನ ಗರ್ಭಕೋಶದಲ್ಲಿ ಅಳವಡಿಸತಕ್ಕಂತಹ ಒಂದು ಮಾರ್ಗ ಇದೆ. ಅಂದ್ರೆ ಅದರಲ್ಲಿ ಬಹಳಷ್ಟು ಅಡ್ವಾಂಟೇಜಸ್ ಇದೆ. ಏನಂದ್ರೆ ಅವಾಗ್ಲೇ ಹಾಕಿಸ್ಕೊಂಡ್ರೆ ಮತ್ತೆ ಈ ಕಾರಣಕ್ಕೋಸ್ಕರ ಅವರು ಆಸ್ಪತ್ರೆ ಭೇಟಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ, ನೋವೇನು ಇರೋದಿಲ್ಲ, ಬಟ್ ಯಾವುದೇ ರೀತಿಯ ಒಂದು ಡಿಸ್ಕಂಫರ್ಟ್ ಕೂಡ ಇರೋದಿಲ್ಲ ಆ ಸಂದರ್ಭದಲ್ಲಿ ಅವರು ಅಳವಡಿಸಿಕೊಳ್ಳೋದ್ರಿಂದ. ಆ ಸಂದರ್ಭದಲ್ಲಿ ಮಿಸ್ ಆದ್ರೆ 6 ವಾರಗಳ ನಂತರ ಈ ಕಾಪರ್ಟಿಯನ್ನ ಅವರು ಅಳವಡಿಸಿಕೊಳ್ಬಹುದು. ಆದ್ರೂ 3 ವರ್ಷ, 5 ವರ್ಷ, 10 ವರ್ಷ ಈ ತರ ಬೇರೆ ಬೇರೆ ಕಾಲಾವಧಿಯ ಕಾಪರ್ಟಿ ಲಭ್ಯ ಇರುತ್ತೆ. ಅವರು ನೋಡಿಕೊಂಡು ಅವ್ರಿಗೆ ಎಷ್ಟು ವರ್ಷಗಳ ಅಂತರ ಬೇಕೋ ಅಷ್ಟು ವರ್ಷಗಳ ಕಾಪರ್ಟಿಯನ್ನು ಅಳವಡಿಸಿಕೊಳ್ಬಹುದು. ಅವರಿಗೆ ಮತ್ತೆ ಗರ್ಭ ಧರಿಸುವ ಒಂದು ಆಸೆ ಬಂದಾಗ ಅವರು ವೈದ್ಯರಲ್ಲಿಗೆ ಬಂದು ಅದನ್ನ ತೆಗೆಸ್ಕೊಳ್ಬಹುದು. ಸೊ ಅದನ್ನ ತೆಗೆಸಿದ ಇಮಿಡಿಯೇಟ್ ಆಗಿ ಅವರು ಗರ್ಭ ಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾಪರ್ ಟೀ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. ದೇಹದಲ್ಲಿ ಯಾವುದೇ ವ್ಯತ್ಯಾಸಗಳಾದ್ರೂ ಅದರಿಂದ ಬಂತು ಅನ್ನೋದನ್ನ ನಾವು ದಿನನಿತ್ಯ ನಮ್ಮ ಹೊರರೋಗಿ ವಿಭಾಗದಲ್ಲಿ ನೋಡ್ತೀವಿ. ಮೇಡಮ್ ಅದನ್ನ ಹಾಕಿಸ್ಕೊಂಡಿದ್ರಿಂದ ನಾನು ದಪ್ಪ ಆಗ್ತಿದ್ದೀನಿ ಅಂತ ಬಂದ್ರೆ, ಮತ್ತೆ ಇನ್ನೊಂದು ಪೇಷಂಟ್ ಮೇಡಮ್ ಅದನ್ನ ಹಾಕಿಸ್ಕೊಂಡಿರೋದ್ರಿಂದ ನಾನು ಸಣ್ಣ ಆಗ್ತಿದ್ದೀನಿ, ವೀಕ್ ಆಗ್ತಿದ್ದೀನಿ. ಸೊ ಈ ತರ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಕಾಪರ್ಟಿಯಿಂದನೇ ಅನ್ನೋದು ಒಂದು ಭಾವನೆ ನಮ್ಮ ಸಮಾಜದಲ್ಲಿದೆ. ಕೆಲವೊಂದು ಹೆಂಗೆ ಅಂದ್ರೆ ಅದು ಎದೆಗೆ ಹೋಯ್ತಂತೆ, ಇನ್ನೇನೋ ಪ್ರಾಬ್ಲಮ್ ಆಯ್ತಂತೆ ಅಂತ ಮನೆಯಲ್ಲಿ ಹಿರಿಯರು ಕೂಡ ಆತಂಕ ಪಡೋದನ್ನ ನಾವು ನೋಡಿದೀವಿ. ಇದರಿಂದ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಇದು ಬಹಳ ಒಂದು ಸುರಕ್ಷಿತ ಕುಟುಂಬ ನಿಯಂತ್ರಣ ವಿಧಾನ ಅಂತಾನೆ ಹೇಳ್ಬೋದು. ಅದರ ದಾರನ ಪದೇ ಪದೇ ಪರೀಕ್ಷೆ ಮಾಡ್ಕೊಳ್ಬೇಕು ಅನ್ನೋದು ಏನು ಇರೋದಿಲ್ಲ, ಅಥವಾ ವೈದ್ಯರಲ್ಲಿಗೆ ಪದೇ ಪದೇ ಹೋಗಿ ಅದು ಸರಿಯಾಗಿ ಕೂತಿದೆಯಾ ಅಂತನೋ ಅಥವಾ ಅದು ಸುರಕ್ಷಿತವಾಗಿದೆಯಾ ಅಂತನೋ ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳುವಂತ ಅವಶ್ಯಕತೆಯನ್ನು ಕೂಡ ಅವ್ರಿಗಿರೋದಿಲ್ಲ. ಯಾವ್ದಾದ್ರೂ ತೊಂದರೆ ಇದ್ದಂತ ಸಂದರ್ಭದಲ್ಲಿ ಅಷ್ಟೇ ವೈದ್ಯರಲ್ಲಿಗೆ ಹೋದ್ರೆ ಸಾಕಾಗುತ್ತೆ. ಸೊ ಇದೊಂದು ಒಳ್ಳೆಯ ವಿಧಾನ ಅಂತಾನೆ ಹೇಳ್ಬೋದು, ಇದನ್ನ ಅವರು ಅಳವಡಿಸಿಕೊಳ್ಬಹುದು. ಅದು ಬಿಟ್ರೆ ಬಾಣಂತಿಯರಿಗೆ ಇನ್ನೊಂದು ಸೂಕ್ತವಾದ ವಿಧಾನ ಅಂತಂದ್ರೆ ಗರ್ಭನಿರೋಧಕ ಚುಚ್ಚುಮದ್ದು. ಈ ಒಂದು ಚುಚ್ಚುಮದ್ದಿನಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರುತ್ತೆ. ಸೊ ಇದು ಖಾಸಗಿ ಆಸ್ಪತ್ರೆಗಳಲ್ಲೂ ಲಭ್ಯವಿರುತ್ತೆ, ಮತ್ತೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತರ ಅಂತಕ್ಕಂತ ಹೆಸರಿನಲ್ಲಿ ಈ ಒಂದು ಚುಚ್ಚುಮದ್ದು ಲಭ್ಯ ಇರುತ್ತೆ. ಇದು 6 ವಾರಗಳ ನಂತರ ಬಾಣಂತಿ ಮಹಿಳೆಯರು ಹಾಕಿಸ್ಕೊಳ್ಬಹುದು. ಇದು 3 ತಿಂಗಳ ಕಾಲ ಇದರ ಒಂದು ಎಫೆಕ್ಟ್ ಇರುತ್ತೆ. ಸೊ ಪ್ರತಿ 3 ತಿಂಗಳಿಗೊಮ್ಮೆ ಈ ಚುಚ್ಚುಮದ್ದನ್ನ ಅವರು ಹಾಕಿಸ್ಕೊಳ್ಬಹುದು. ಇದರ ಅಡ್ವಾಂಟೇಜ್ ಏನು ಅಂತಂದ್ರೆ, ಬೇರೆ ಸಂದರ್ಭದಲ್ಲಿ ಇದನ್ನ ಹಾಕಿಸ್ಕೊಳ್ಳದಾಗ ಏನಾಗುತ್ತೆ ಅಂದ್ರೆ ಮುಟ್ಟಿನಲ್ಲಿ ಸ್ವಲ್ಪ ಏರುಪೇರು ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಈ ಬಾಣಂತಿ ಮಹಿಳೆಯರಿಗೆ ಸಹಜವಾಗಿ ಮುಟ್ಟು ಅವರು ನಿಯಮಿತವಾಗಿ ಆಗ್ತಾ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಆಗ್ತಿದ್ದಾಗ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಸೊ ಈ ಒಂದು ವಿಧಾನವನ್ನು ಕೂಡ ಅವರು ಅನುಸರಿಸಬಹುದಾಗಿರುತ್ತೆ. ಮತ್ತೆ ಫ್ಯಾಮಿಲಿ ಕಂಪ್ಲೀಟ್ ಆದಾಗ ಅವರು ಬೇಕಾದ್ರೆ ಶಾಶ್ವತವಾದ ಒಂದು ಕುಟುಂಬ ನಿಯಂತ್ರಣ ಯೋಜನೆಗೆ ಅವರು ಹೋಗ್ಬೋದು. ಅಂದ್ರೆ ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ಅಂತ ಹೇಳ್ತೀವಿ. ಇದನ್ನ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಆದಂತ ಸಂದರ್ಭದಲ್ಲಿ ಆ ತಕ್ಷಣವೇ ಮಾಡಿಸ್ಕೊಳ್ಬಹುದು. ಆ ಸಂದರ್ಭದಲ್ಲಿ ಮಾಡಿಸ್ಲಿಲ್ಲ ಅಂತಂದ್ರೆ 6 ವಾರಗಳ ನಂತರ ಅವರು ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ನ ಮಾಡಿಸ್ಕೊಳ್ಬಹುದು. ಅದನ್ನ ಮಾಮೂಲಿ ಲ್ಯಾಪ್ರೋಟಮಿ ಶಸ್ತ್ರಚಿಕಿತ್ಸೆ ಮೂಲಕ ಕೂಡ ಮಾಡಿಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಮಗುವಿನ ಆರೋಗ್ಯ ಸುಧಾರಿಸಿದ ನಂತರ ಯಾವುದೇ ಒಂದು ಸಂದರ್ಭದಲ್ಲಿ ಮುಟ್ಟಾದ 7 ದಿನಗಳ ಒಳಗೆ ಈ ಒಂದು ಆಪರೇಷನ್ ನ ಅವರು ಮಾಡಿಸ್ಕೊಳ್ಬಹುದು. ಮತ್ತೆ ಈಗ ತಾಯಿಗೆ ಅದು ಸಾಧ್ಯವಾಗ್ಲಿಲ್ಲ ಟ್ಯೂಬೆಕ್ಟಮಿ ಆಪರೇಷನ್ ಅಥವಾ ಬೇರೆ ರೀತಿಯ ಒಂದು ಕುಟುಂಬ ನಿಯಂತ್ರಣ ಯೋಜನೆ ಅನುಸರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದಾಗ ಅವರ ಪತಿಯಂದ್ರು ಕೂಡ ನಿರೋಧನ ಬಳಸಬಹುದು. ಅದು ತಾತ್ಕಾಲಿಕ ವಿಧಾನ ಆಗುತ್ತೆ. ಶಾಶ್ವತವಾಗಿ ಬೇಕು ಅಂದಾಗ ಅವರು ವ್ಯಾಸೆಕ್ಟಮಿ ಅಂತ ಒಂದು ಆಪರೇಷನ್ ಇರುತ್ತೆ, ಇದನ್ನು ಕೂಡ ಮಾಡಿಸ್ಕೊಳ್ಬಹುದು. ಇದನ್ನು ಮಾಡಿಸ್ಕೊಳ್ಳೋಕು ಕೂಡ ನಮ್ಮ ಸಮಾಜದಲ್ಲಿ ಪುರುಷರಿಗೆ ಒಂದ್ಗೆ ಹಿಂಜರಿಕೆ ಇರುತ್ತೆ, ಅದರಿಂದ ಅವರಿಗೆ ಒಂದು ಶಕ್ತಿ ಕಡಿಮೆ ಆಗುತ್ತೆ ಅಂತನೋ ಅಥವಾ ಲೈಂಗಿಕ ಸಂಪರ್ಕ ಸಮಯದಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇರುತ್ತೆ. ಯಾವುದೇ ರೀತಿಯ ಒಂದು ಅವರಿಗೆ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಇದು ಸರಳವಾದ ಒಂದು ಹೊಲಿಗೆ ರಹಿತ ಗಾಯರಹಿತ ಶಸ್ತ್ರಚಿಕಿತ್ಸೆ. ಸೊ ಅದನ್ನು ಕೂಡ ಪುರುಷರು ಕೂಡ ಮಾಡಿಸ್ಕೊಳ್ಬಹುದು.
1: ಹೀಗೆ ಈ ಎಲ್ಲ ವಿಧಾನಗಳನ್ನ ಬಳಕೆಯನ್ನ ಮಾಡಿಕೊಂಡು ಕುಟುಂಬ ನಿಯಂತ್ರಣವನ್ನ ಮಾಡಿಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇನ್ನು ಈ ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಮಾನಸಿಕ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಒತ್ತನ್ನು ನೀಡಬೇಕಾಗುತ್ತೆ?
0: ಇದು ಹೇಗೆ ನಾವು ದೈಹಿಕ ಆರೋಗ್ಯಕ್ಕೆ ಒಂದು ಇಂಪಾರ್ಟೆನ್ಸ್ ನ ಕೊಡ್ತೀವೋ ಅದೇ ರೀತಿ ಆಕೆಯ ಒಂದು ಮಾನಸಿಕ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಡಬೇಕಾಗತ್ತೆ. ಸಹಜವಾಗಿ ತಾಯಿಗೆ ಏನಾಗುತ್ತೆ, ಒಂದು ಆರೋಗ್ಯದಲ್ಲಿ ಸುಸ್ತು ಆಯಾಸದ ಜೊತೆಗೆ ಮಗುವಿನ ಒಂದು ಆರೈಕೆ ಅನ್ನೋದು ಅವಳಿಗೆ ಒಂದು ಚಾಲೆಂಜ್ ಆಗಿರುತ್ತೆ. ಅದಕ್ಕೆ ಅವಳಿಗೆ ಆತಂಕಗಳು ಗಾಬರಿಗಳು ಇರುತ್ತೆ. ಮತ್ತೆ ಹಾರ್ಮೋನಲ್ಲೂ ವ್ಯತ್ಯಾಸ ಕೂಡ ಆಗೋದ್ರಿಂದ ತಾಯಿಗೆ ಸಹಜವಾಗಿ ಒಂದು ಬೇಸರ ಆಗ್ತಕ್ಕಂಥದ್ದು, ಖಿನ್ನತೆ ಆಗ್ತಕ್ಕಂಥದ್ದು, ಅವಾಗವಾಗ ಅಳು ಬರೋದು, ಕೋಪ ಬರೋದು, ಕಿರಿಕಿರಿ ಆಗೋದನ್ನ ನಾವು ನೋಡ್ತೀವಿ. ಸೊ ಇದನ್ನ ತಡೆಗಟ್ಟಲು ಏನ್ ಮಾಡ್ಬೇಕು ಅಂದ್ರೆ ಪೌಷ್ಟಿಕಾಂಶ ಇರತಕ್ಕಂತ ಆಹಾರ ಸೇವಿಸಬೇಕು, ಚೆನ್ನಾಗಿ ವಿಶ್ರಾಂತಿಯನ್ನ ಪಡಿಬೇಕು, ಮತ್ತೆ ಚೆನ್ನಾಗಿ ನಿದ್ರೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಚೆನ್ನಾಗಿ ನಿದ್ರೆ ಮಾಡಬೇಕು. ಜೊತೆಗೆ ಕುಟುಂಬದವರು ಕೂಡ, ಜೊತೆಯಲ್ಲಿರೋರು ಕೂಡ ಆಕೆಗೆ ಒಂದು ಎಮೋಷನಲ್ ಸಪೋರ್ಟ್ ಅನ್ನ ಕೊಡಬೇಕು. ಆ ಮಗುವಿನ ಆರೈಕೆಯನ್ನ ಜವಾಬ್ದಾರಿಯನ್ನ ಅವರು ಕೂಡ ಹೊತ್ಕೊಳ್ಬೇಕು. ಅದು ಪತಿಯಂದ್ರಿರ್ಬೋದು ಅಥವಾ ಮನೆಯವರಿರ್ಬೋದು, ಆರೈಕೆಯ ಜವಾಬ್ದಾರಿಯನ್ನು ಅವರು ಹಂಚಿಕೊಳ್ಳೋದ್ರಿಂದ ಆಕೆಯ ಒಂದು ಮಾನಸಿಕ ಒತ್ತಡ ಏನಿದೆ ಅದು ಕಡಿಮೆ ಆಗಿ ಅವಳ ಮಾನಸಿಕ ಆರೋಗ್ಯ ಸುಧಾರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಬಾರಿ ಅದು ಹೆಚ್ಚಿನ ತೀವ್ರತೆಗೆ ತಿರುಗಿ ಆಕೆಗೆ ಸೈಕೋಸಿಸ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಈ ತರ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು, ಬಾಣಂತಿ ಸನ್ನಿ ಅಂತ. ಸೊ ಅಂತಹ ಏನಾದ್ರೂ ಸಮಸ್ಯೆಗಳು ಕಂಡು ಬಂದಂತ ಸಂದರ್ಭದಲ್ಲಿ ನಾವು ನೋಡ್ತೀವಿ ಗ್ರಾಮೀಣ ಭಾಗದಲ್ಲಿ ತಕ್ಷಣ ವೈದ್ಯರಿಗೆ ಅವ್ರು ಕರ್ಕೊಂಡು ಹೋಗೋದಿಲ್ಲ, ಬೇರೆ ಬೇರೆ ಸೋಂಕಾಗಿದೆ ಅಂತನೋ ಇನ್ನೇನೋ ಆಗಿದೆ ಅಂತನೋ ಇನ್ನೇನೋ ಮಾಡಿಸುವಂತದ್ದನ್ನ ನಾವು ನೋಡ್ತೀವಿ. ಹಾಗ ಮಾಡಬಾರ್ದು, ಅದನ್ನ ಇಗ್ನೋರ್ ಮಾಡದೇನೆ ತಕ್ಷಣ ಮಾನಸಿಕ ವೈದ್ಯರಲ್ಲಿಗೆ ಆಕೆಯನ್ನ ಕರ್ಕೊಂಡೋಗಿ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸೋದ್ರಿಂದ ಆಕೆಯ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ಸಾಧ್ಯ ಆಗುತ್ತೆ.
1: ಕಡೆಯದಾಗಿ ಈ ಬಾಣಂತಿಯರ ಆರೋಗ್ಯ ಮತ್ತೆ ಆರೈಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನಿಮ್ಮ ಸಲಹೆಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ?
0: ನಾನು ಆಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಅಲ್ಲಿಗೆ ಬಂದು ನನ್ನನ್ನು ಕಾಣಬಹುದು. ಮತ್ತೆ ನನ್ನ ಫೋನ್ ನಂಬರ್ 9343995917. ಸೊ ಈ ಸಂಖ್ಯೆಗೂ ಕೂಡ ಕರೆ ಮಾಡಿ ತಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ರೆ, ಅನುಮಾನಗಳಿದ್ರೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದು.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ.
0: 9343995917.
1: ಒಳ್ಳೆಯದು ಡಾಕ್ಟರ್ ಕಿರಣ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತೆ ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್, ಥ್ಯಾಂಕ್ ಯು.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಕೆವಿ ಕಿರಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ: ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಸ್ತುತಿ ಯೋಗೀಶ್ ಎಂಎನ್.
2: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ, ಪಿಎಂ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ AIF, ಇದು ಕೃಷಿ ಕೊಯ್ಲು ನಂತರದ ನಿರ್ವಹಣೆ, ಮಾರುಕಟ್ಟೆ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ನೀಡುವಂತಹ ಧನಸಹಾಯ ಯೋಜನೆ. 2020-2029 10 ವರ್ಷಗಳ ಅವಧಿಗೆ 1,00,000 ಕೋಟಿವರೆಗೆ ಬಡ್ಡಿ ರಿಯಾಯಿತಿ ನೀಡುವ ಸಾಲದ ಒಂದು ಯೋಜನೆಯಾಗಿದೆ. ಇದು ರೈತರು, ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ FPOs, ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು, ಸ್ಟಾರ್ಟಪ್ಗಳಿಗೆ 2.5 ಕೋಟಿವರೆಗೆ %3 ವಾರ್ಷಿಕ ಬಡ್ಡಿ ಸಬ್ಸಿಡಿಯೊಂದಿಗೆ ಸಾಲ ನೀಡಲಾಗ್ತದೆ. ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 2020 ಆರಂಭವಾದ ಈ ನಿಧಿಯು ಕೃಷಿ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವ ಮೂಲಕ ಬೆಳೆ ಕೊಯ್ಲು ನಂತರದ ನಿರ್ವಹಣಾ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ಮಧ್ಯಮದಿಂದ ದೀರ್ಘಾವಧಿಯ ಸಾಲ ಸೌಲಭ್ಯವನ್ನು ಒದಗಿಸುವಂಥ ಒಂದು ಯೋಜನೆ. ಉತ್ಪಾದಕತೆಯನ್ನು ಸುಧಾರಿಸುವಂಥದ್ದು, ಆಹಾರ ವ್ಯರ್ಥವಾಗುವುದನ್ನು ಕಡಿಮೆ ಮಾಡೋದು ಮತ್ತು ಗೋದಾಮು, ಕೋಲ್ಡ್ ಸ್ಟೋರೇಜ್ ಮತ್ತು ಸಮುದಾಯ ಕೃಷಿ ಸತ್ತುಗಳಂತಹ ಸೌಲಭ್ಯಗಳಲ್ಲಿ ಹೂಡಿಕೆಯನ್ನು ಬೆಂಬಲಿಸುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಈ ಯೋಜನೆಯ ಒಂದು ಪ್ರಮುಖ ಗುರಿಯಾಗಿದೆ. ಕೃಷಿ ಮೂಲಸೌಕರ್ಯ ನಿಧಿ ಯೋಜನೆಯು ಫಲಾನುಭವಿಗಳಿಗೆ

ಹಲವು ಪ್ರೋತ್ಸಾಹಗಳನ್ನು ನೀಡುತ್ತಾ ಬರ್ತಾ ಇದೆ. ಪ್ರಮುಖವಾಗಿ ಬಡ್ಡಿ ರಿಯಾಯಿತಿ ನೀಡುತ್ತೆ. ಯೋಜನೆ ಅಡಿಯಲ್ಲಿ ಮಂಜೂರಾದ 2 ಕೋಟಿವರೆಗಿನ ಸಾಲಗಳಿಗೆ ವಾರ್ಷಿಕ ಬಡ್ಡಿ ರಿಯಾಯಿತಿ ಲಭ್ಯ ಇರುತ್ತೆ. ಈ ರಿಯಾಯಿತಿಯನ್ನು ಗರಿಷ್ಠ 7 ವರ್ಷಗಳವರೆಗೆ ಒದಗಿಸಲಾಗುತ್ತೆ. ಅರ್ಹ ಸಾಲಗಾರರಿಗೆ 2 ಕೋಟಿವರೆಗಿನ ಸಾಲಗಳಿಗಾಗಿ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಯೋಜನೆಯಡಿಯಲ್ಲಿ ಕ್ರೆಡಿಟ್ ಖಾತರಿ ಕವರೇಜ್ ಲಭ್ಯ ಇರುತ್ತೆ. ಈ ಕವರೇಜ್ಗೆ ತಗಲುವ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ. ರೈತ ಉತ್ಪಾದಕ ಸಂಸ್ಥೆಗಳಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನು ನಬಾರ್ಡ್ ಅಂಗಸಂಸ್ಥೆಗಳ ಮೂಲಕ ವಿಸ್ತರಿಸಲು ಸಹ ಪ್ರಸ್ತಾಪಿಸಲಾಗಿದೆ. ಸಾಲ ಮರುಪಾವತಿಯ ಮೇಲಿನ ಮುಂದೂಡಿಕೆ ಅವಧಿಯು ಕನಿಷ್ಠ 6 ತಿಂಗಳು ಮತ್ತು ಗರಿಷ್ಠ 2 ವರ್ಷಗಳವರೆಗೆ ಇರುತ್ತೆ. ಯೋಜನೆಗೆ ಯಾರ್ಯಾರೆಲ್ಲ ಅರ್ಹರು ಅನ್ನೋದನ್ನು ನೋಡೋಣ. ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಕೃಷಿ ಉದ್ಯಮಿಗಳು, ಸ್ಟಾರ್ಟಪ್ಗಳು, ಸ್ವಸಹಾಯ ಗುಂಪುಗಳು, ಜಂಟಿ ಹೊಣೆಗಾರಿಕೆ ಗುಂಪುಗಳು, ಮಾರ್ಕೆಟಿಂಗ್ ಸಹಕಾರಿ ಸಂಘಗಳು, ಬಹು ಉಪಯೋಗಿ ಸಹಕಾರಿ ಸಂಘಗಳು, ರಾಷ್ಟ್ರೀಯ ಮತ್ತು ರಾಜ್ಯ ಸರ್ಕಾರದ ಸಹಕಾರ ಸಂಘಗಳ ಒಕ್ಕೂಟಗಳು, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸ್ಥಳೀಯ ಸಂಸ್ಥೆಗಳ ಪ್ರಾಯೋಜಿತ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಯೋಜನೆಗಳು ಕೂಡ ಹಣಕಾಸು ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ನಿಧಿಯು ಮುಖ್ಯವಾಗಿ ಬೆಳೆ ಕೊಯ್ಲು ನಂತರದ ನಿರ್ವಹಣೆಗಾಗಿ ಮತ್ತು ಸಮುದಾಯ ಕೃಷಿ ಆಸ್ತಿಗಳಿಗೆ ಹಣಕಾಸು ಸೌಲಭ್ಯವನ್ನು ಒದಗಿಸುತ್ತೆ. ಅವುಗಳೆಂದರೆ ಗೋದಾಮುಗಳ ನಿರ್ಮಾಣ, ಸಿಲೋಸ್ಗಳ ನಿರ್ಮಾಣ, ಕೋಲ್ಡ್ ಸ್ಟೋರೇಜ್ ಮತ್ತು ಕೋಲ್ಡ್ ಚೈನ್ ಪ್ಯಾಕೇಜಿಂಗ್ ಘಟಕಗಳು, ಪ್ರಾಥಮಿಕ ಸಂಸ್ಕರಣಾ ಚಟುವಟಿಕೆಗಳು, ಸಾರಿಗೆ ಸೌಲಭ್ಯಗಳು, ಸಾರಿಗೆ ಸೌಲಭ್ಯ ಅಂದರೆ ರೆಫರ್ ವ್ಯಾನ್ಗಳು, ಟ್ರ್ಯಾಕ್ಟರ್ಗಳು, ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, ಸಾವಯವ ಜೈವಿಕ ಉತ್ತೇಜಕ ಉತ್ಪಾದನಾ ಘಟಕಗಳು, ಹೈಡ್ರೋಫೋನಿಕ್ ಕೃಷಿ, ಅಣಬೆ ಕೃಷಿ, ಒಳಾಂಗಣ ಕೃಷಿ, ಏರೋಫೋನಿಕ್ ಕೃಷಿ, ಪಾಲಿಹೌಸ್ ಅಂದರೆ ಹಸಿರುಮನೆ ಕೃಷಿ, ಈ ಥರ ಚಟುವಟಿಕೆಗಳಿಗೆ ಉತ್ತೇಜನವನ್ನು ಕೊಡುತ್ತೆ. ಜೊತೆಗೆ ಸಾರಿಗೆ ಸೌಲಭ್ಯವನ್ನು ಒದಗಿಸಲು ಕೂಡ

ಆಯ ಕೃಷಿ ಆಸ್ತಿಗಳ ಮೂಲಕ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಇತ್ತೀಚೆಗೆ ಅನುಮತಿಯನ್ನು ನೀಡಲಾಗಿದೆ. ಪಿಎಂ ಕುಸುಮ್ ಘಟಕ ಎ ಸಂಯೋಜನೆಯಡಿ ರೈತರು, ರೈತ ಉತ್ಪಾದಕ ಸಂಘಗಳು, ಸಹಕಾರಿ ಸಂಘಗಳು ಮತ್ತು ಪಂಚಾಯಿತಿಗಳಿಗೆ ಸೌರ ವಿದ್ಯುತ್ ಸ್ಥಾವರ ಘಟಕಗಳ ಅಳವಡಿಕೆಗೆ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿಯಿಂದ ಸಂಯೋಜನೆ ನೀಡಲಾಗಿದೆ. ಬಡ್ಡಿ ರಿಯಾಯಿತಿಯು 2 ಕೋಟಿವರೆಗಿನ ಸಾಲಗಳಿಗೆ ಮಾತ್ರ ಲಭ್ಯವಿರುತ್ತೆ. ರೈತರ ಒಟ್ಟು ಸಾಲದ ಮೊತ್ತ 2 ಕೋಟಿಗಿಂತ ಹೆಚ್ಚಿದ್ದರೂ ಬಡ್ಡಿ ವಿನಾಯಿತಿಯನ್ನು ಕೇವಲ ಮೊದಲ 2 ಕೋಟಿಗೆ ಮಾತ್ರ ಮೀಸಲಿಡಲಾಗಿರುತ್ತೆ. ಸಮಗ್ರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಸ್ಕರಣ ಯೋಜನೆಗಳು ಈಗ ಕೃಷಿ ಮೂಲಸೌಕರ್ಯ ನಿಧಿ ಅಡಿಯಲ್ಲಿ ಸೇರಿಸಲಾಗಿದೆ. ಆದರೆ ಕೇವಲ ದ್ವಿತೀಯ ಸಂಸ್ಕರಣ ಯೋಜನೆಗಳು ಮಾತ್ರ ಅರ್ಹವಾಗಿರೋದಿಲ್ಲ, ಅವುಗಳನ್ನು ಆಹಾರ ಸಂಸ್ಕರಣ ಕೈಗಾರಿಕೆಗಳ ಸಚಿವಾಲಯದ ಯೋಜನೆಗಳ ಅಡಿಯಲ್ಲಿ ಪರಿಗಣಿಸಲಾಗಿದೆ. ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅರ್ಜಿ ಸಲ್ಲಿಸುವಾಗ ಗುರುತು ಮತ್ತು ವಿಳಾಸದ ಪುರಾವೆಯಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿಗಳು ಅತ್ಯವಶ್ಯಕವಾಗಿರುತ್ತದೆ. ಭೂ ಹಿಡುವಳಿ ಪುರಾವೆಯಾಗಿ ಭೂ ಮಾಲೀಕತ್ವದ ದಾಖಲೆಗಳು ಅಥವಾ ಗುತ್ತಿಗೆ ಒಪ್ಪಂದ ದಾಖಲಾತಿಗಳು ಬೇಕಾಗುತ್ತೆ. ಬ್ಯಾಂಕ್ ವಿವರಗಳಿಗಾಗಿ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಇರಬೇಕು. ನಂತರ ವಿವರವಾದ ಒಂದು ಯೋಜನಾ ವರದಿಯನ್ನು ಸಲ್ಲಿಸಬೇಕು. ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳನ್ನು ಅರ್ಜಿಯ ಜೊತೆ ಲಗತ್ತಿಸಬೇಕು. ಯೋಜನೆಯಡಿ ಸಾಲ ಪಡೆಯಲು ಕೃಷಿ ಮೂಲಸೌಕರ್ಯ ನಿಧಿ ಪೋರ್ಟಲ್, ಆ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬೇಕು. agriinfra.dac.gov.in ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಲ್ಲಿ ರೈತರು ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಬೇಕು. ರೈತರ ಮೊಬೈಲ್ ಮತ್ತು ಆಧಾರ್ ಸಂಖ್ಯೆ ಬಳಸಿ ನೋಂದಾವಣಿ ಮಾಡಿ ಓಟಿಪಿಯನ್ನು ಪಡಿಬೇಕು. ಓಟಿಪಿಯನ್ನು ಬಳಸಿ ಲಾಗಿನ್ ಆಗಬೇಕು. ಹೆಸರು, ವಿಳಾಸ, ಇಮೇಲ್ನಂತಹ ವಿವರಗಳನ್ನು ನೀಡಿ ಫಲಾನುಭವಿ ಐಡಿಯನ್ನು ಕ್ರಿಯೇಟ್ ಮಾಡಬೇಕು. ಪೋರ್ಟಲ್ನಿಂದ ವಿಸ್ತೃತ ಯೋಜನಾ ವರದಿ ಟೆಂಪ್ಲೇಟ್ ಕ್ರಿಯೇಟ್ ಆಗುತ್ತೆ. ಆ ಟೆಂಪ್ಲೇಟನ್ನು ಡೌನ್ಲೋಡ್ ಮಾಡ್ಕೋಬೇಕು. ಪ್ರಸ್ತಾವಿತ ಮೂಲಸೌಕರ್ಯ, ವೆಚ್ಚ, ಅನುಷ್ಠಾನ, ಯೋಜನಾ ವರದಿ ಮತ್ತು ನಿರೀಕ್ಷಿತ ಪ್ರಯೋಜನಗಳನ್ನು ವಿವರಿಸುವ ವಿವರವಾದ ಯೋಜನಾ ವರದಿಯನ್ನು ತಯಾರಿಸಿಕೊಳ್ಬೇಕು. ಗುರುತು ಮತ್ತು ವಿಳಾಸದ ಪುರಾವೆ, ಭೂ ದಾಖಲೆಗಳು ಮತ್ತು ಇತರ ಅಗತ್ಯ ದಾಖಲಾತಿಗಳನ್ನು ಸಂಗ್ರಹಿಸಿ ಮೊದಲೇ ಇಟ್ಟುಕೊಳ್ಬೇಕು. ನಂತರ ಖಾತೆಗೆ ಲಾಗಿನ್ ಆಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಭರ್ತಿ ಮಾಡಿ DPR ಮತ್ತು ಇತರ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಪೋರ್ಟಲ್ನಲ್ಲಿ ನೀಡಲಾದ ಪಟ್ಟಿಯಿಂದ ಒಂದು ಸಾಲ ನೀಡುವ ಸಂಸ್ಥೆಯನ್ನು ಆರಿಸಿಕೊಳ್ಬೇಕು. ಸಾಕಷ್ಟು ಸಂಸ್ಥೆಗಳು ಅಲ್ಲಿ ವೆಬ್ಸೈಟ್ನಲ್ಲಿ ಕೊಡಲಾಗಿರುತ್ತೆ. ಅದರಲ್ಲಿ ಯಾವುದಾದರೂ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಸಾಲ ನೀಡುವ ಸಂಸ್ಥೆಯು

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಈ ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬರುವುದು. ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21ರಂದು ನೀಟ್ UG 2026 ಮರುಪರೀಕ್ಷೆ, ಮುಂದಿನ ವರ್ಷ CBT ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆಯ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. IPL T20 ಕ್ರಿಕೆಟ್, ಇಂದು ಲಖನೌ ಸೂಪರ್ ಜೈಂಟ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ UAE, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟ್ರಗಳ 6 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಪಂಚರಾಷ್ಟ್ರ ಪ್ರವಾಸದ ಮೊದಲನೇ ಚರಣದ ಭಾಗವಾಗಿ UAEಗೆ ಭೇಟಿ ನೀಡಲಿರುವ ಪ್ರಧಾನಿ ಇಂದು ಅಬುಧಾಬಿಗೆ ತಲುಪಿದ್ದಾರೆ. ಈ ವೇಳೆ ಅವರಿಗೆ ಗೌರವ ವಂದನೆಯೊಂದಿಗೆ ಸ್ವಾಗತ ಕೋರಲಾಗಿದೆ. ಪ್ರಧಾನಿ UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳು, ವಿಶೇಷವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಹಾಗೂ ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚಿಸಿದರು. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ. ಪ್ರಧಾನಿಯವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು UAE ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ UAE ಭಾರತದ 4ನೇ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದಿದ್ದಾರೆ. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ UG 2026 ಮರು ಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, ಜೂನ್ 21ರಂದು ದೇಶಾದ್ಯಂತ ಮರು ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3ರಂದು ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ

0: ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ಈ ನಡುವೆ ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ವಿದ್ಯಾರ್ಥಿಗಳ ಹಿತರಕ್ಷಣೆಯೇ ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು ಅವರ ಭವಿಷ್ಯದ ಬಗ್ಗೆ ಸರ್ಕಾರ ಅತ್ಯಂತ ಸಂವೇದನಾಶೀಲವಾಗಿದೆ ಎಂದಿದ್ದಾರೆ. ಜೂನ್ 21ರಂದು ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14ರೊಳಗೆ ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಘೋಷಿಸಿದ ಸಚಿವರು, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ಧತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಅಕ್ರಮ ಎಸಗುವ ಅಭ್ಯರ್ಥಿಗಳ ಸಂಚಿನಿಂದಾಗಿ ಯಾವುದೇ ಅರ್ಹ ವಿದ್ಯಾರ್ಥಿಯು ತನ್ನ ಹಕ್ಕುಗಳಿಂದ ವಂಚಿತನಾಗಬಾರದು ಎಂಬುದು ಸರ್ಕಾರದ ಆಶಯವಾಗಿದೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲ ಪಾಲುದಾರ ರಾಷ್ಟ್ರಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ಧವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026ರ ಎರಡನೇ ದಿನದ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಹೆಚ್ಚು ಪ್ರಜಾಸತ್ತಾತ್ಮಕ, ಪ್ರಾತಿನಿಧಿಕ ಮತ್ತು ಸಮಾನತೆಯಿಂದ ಕೂಡಿದ ಅಂತಾರಾಷ್ಟೀಯ ವ್ಯವಸ್ಥೆಯನ್ನು ರೂಪಿಸಲು ಪ್ರತಿಯೊಂದು ರಾಷ್ಟ್ರ ಒಟ್ಟಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕವಾಗಿ ಇಂಧನ ಬೆಲೆಗಳು ತೀವ್ರ ಏರಿಕೆ ಕಂಡಿದ್ದರೂ ಭಾರತವು ದೇಶೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಿದೆ ಎಂದು ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಬೆಲೆ ಏರಿಕೆಯ ಆಘಾತದಿಂದ ನಾಗರಿಕರನ್ನು ರಕ್ಷಿಸುವಲ್ಲಿ ಇದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಜನಪರ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ದಾಟಿದಾಗ ವಿಶ್ವದ ವಿವಿಧ ದೇಶಗಳಲ್ಲಿ ಇಂಧನ ದರ 20-100% ಹೆಚ್ಚಳವಾಗಿತ್ತು. ಆದರೆ ಭಾರತವು ಏರಿಕೆಯನ್ನು ಪೆಟ್ರೋಲ್ ಮೇಲೆ ಕೇವಲ ಶೇಕಡ 3.2 ಮತ್ತು ಡೀಸೆಲ್ ಮೇಲೆ ಶೇಕಡ 3.4 ಸೀಮಿತಗೊಳಿಸಿದೆ. ಮಾರುಕಟ್ಟೆಯ ಏರಿಳಿತದ ನಡುವೆಯೂ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಭಾರತದ ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ಸುಮಾರು 76 ದಿನಗಳ ಕಾಲ ಭಾರಿ ನಷ್ಟವನ್ನೇ ತಾವೇ ಭರಿಸಿವೆ. ಇತ್ತೀಚೆಗೆ ಮಾಡಲಾದ ಪ್ರತಿ ಲೀಟರ್ಗೆ ₹3 ಬೆಲೆ ಪರಿಷ್ಕರಣೆಯು ಸುದೀರ್ಘ ಸ್ಥಿರತೆಯ ನಂತರದ ಮೊದಲ ಬದಲಾವಣೆಯಾಗಿದ್ದು ಜಾಗತಿಕ ಏರಿಕೆಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಪ್ರತಿ ಲೀಟರ್ಗೆ ತಲಾ ₹3 ಹೆಚ್ಚಿಸಿವೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ADAಯ ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಈ ನೂತನ ಕೇಂದ್ರ ವಿಮಾನಗಳ ಜೋಡಣೆ, ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆ

0: ಗಳನ್ನು ಚುರುಕುಗೊಳಿಸಲಾಗಿದ್ದು, ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೂ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಭಾರತೀಯ ಸೇನೆಯ ಮೊದಲ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪ ಅವರ ಪುಣ್ಯಸ್ಮರಣೆಯ ದಿನವಾದ ಇಂದು ಅವರಿಗೆ ಭಾರತೀಯ ಸಶಸ್ತ್ರ ಪಡೆಗಳ ಗೌರವ ನಮನ ಸಲ್ಲಿಸಿವೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಸೇರಿದಂತೆ ಅನೇಕ ಗಣ್ಯರು ಸಾಮಾಜಿಕ ಮಾಧ್ಯಮದ ಮೂಲಕ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪ ಅವರನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. 1899 ಜನವರಿ 28 ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಜನಿಸಿದ ಕೆಎಂ ಕರಿಯಪ್ಪ ಅವರು ಭಾರತೀಯ ಸೇನಾ ಇತಿಹಾಸದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರು. ಸ್ವಾತಂತ್ರ್ಯ ನಂತರ 1949 ಬ್ರಿಟಿಷ್ ಜನರಲ್ ಸರ್ ರಾಯ್ ಬುಚರ್ ಅವರಿಂದ ಅಧಿಕಾರ ಸ್ವೀಕರಿಸುವ ಮೂಲಕ ಭಾರತೀಯ ಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆಗಿ ಜವಾಬ್ದಾರಿ ವಹಿಸಿಕೊಂಡರು. ಲಕ್ನೋದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21 ನೀಟ್ ಯುಜಿ 2026 ಮರುಪರೀಕ್ಷೆ. ಮುಂದಿನ ವರ್ಷ ಸಿಬಿಟಿ ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆಯ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಲಖನೌ ಸೂಪರ್ ಜೈಂಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಮೊದಲಿಗೆ ಕೇಳಿ ಪಕ್ಕದ ಮನೆ ಹುಡುಗಿ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆ. ತೌಡೂರ್ ಕೇಶವ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜೇಶ್ ರಾಮನಾಥ್.

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

0: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಸಮಯ 1:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
3: ಸತ್ಯಭಾಮೆಯ ಕಟಕಿಯ ನುಡಿಗೆ ಉತ್ತರವಾಗಿ ದ್ರೌಪದಿ ಹೇಳುತ್ತಿದ್ದಾಳೆ, ಕಾರುಣ್ಯ ನಿಧಿಯಾದ ಶ್ರೀ ಕೃಷ್ಣನನ್ನು ನಾನು ಒಲಿಸಿಕೊಳ್ಳದಿದ್ದಲ್ಲಿ ಕೌರವರ ಸಭೆಯಲ್ಲಿ ನನ್ನ ಮಾನಹಾನಿಯನ್ನು ತಡೆಯುವವರು ತಾನೇ ಯಾರಿದ್ದರು? ಸ್ವಾಮಿ ಶ್ರೀಕೃಷ್ಣನೇ ಕಾಪಾಡಿದವನು. ಇರಲಿ, ವ್ರತಸಿದ್ಧಿಗಾಗಿ ನಾರದ ಮಹರ್ಷಿಗಳಿಗೆ ಪತಿಯನ್ನೇ ದಾನ ಕೊಟ್ಟ ಸಾಧ್ವಿಮಣಿ ನೀನು, ಹಾಗಾಗಿ ನಿನಗೆ ಒಡೆಯರಾದರೂ ಯಾರಿದ್ದಾರೆ? ಈ ರುಕ್ಮಿಣೀನಾಥನು ಅನಾಥರಿಗೆ ಗತಿ ತಾನೇ ಎಂದು ನಗುತ್ತಲೇ ಉತ್ತರವನ್ನು ಕೊಡುತ್ತಿದ್ದಾಳೆ.

ದ್ರೌಪದಿ ಹಾಗೂ ಸತ್ಯಭಾಮಾದೇವಿಯರ ಮಾತು ಇನ್ನೆತ್ತ ತಿರುಗುತ್ತಿತ್ತೋ ಅಷ್ಟರಲ್ಲಿ ಶ್ರೀಕೃಷ್ಣನ ಆಣತಿಯಂತೆ ಯಜ್ಞಾಶ್ವವನ್ನು ಅಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಯಜ್ಞಾಶ್ವ ಅಂದಿನ ವಿಶೇಷ ಆಕರ್ಷಣೆ. ಬಹು ರಮ್ಯವಾಗಿ ಅನೇಕ ಲಕ್ಷಣಗಳಿಂದ ಕೂಡಿದ್ದ ಯಜ್ಞಾಶ್ವವನ್ನು ತಂದು ನಿಲ್ಲಿಸಲು ಧರ್ಮರಾಜ ಅಪ್ಪಣೆ ಇತ್ತಿದ್ದಾನೆ. ಗಂಧ ಪುಷ್ಪಾಕ್ಷತೆಗಳಿಂದ ವಸ್ತ್ರಾಭರಣಗಳಿಂದ ಶೋಭಿಸುತ್ತಿದ್ದ ಆ ಕುದುರೆಯನ್ನು ಆಶ್ಚರ್ಯದಿಂದ ಎಲ್ಲರೂ ನೋಡುತ್ತಿದ್ದಾರೆ.

ಈ ರೀತಿಯಾಗಿ ಎಲ್ಲರೂ ಯಜ್ಞಾಶ್ವವನ್ನು ಮುತ್ತಿಕೊಂಡು ನೋಡುತ್ತಿರುವ ಸಮಯದಲ್ಲಿ ಒಂದು ಅದ್ಭುತವಾದ್ದು ನಡೆದು ಹೋಯಿತು. ಆ ಸಮಯದಲ್ಲಿ ಸಾಲ್ವನೆಂಬ ದಾನವನ ತಮ್ಮನಾದ ಅನುಸಾಲ್ವನೆಂಬುವನು ಶ್ರೀಕೃಷ್ಣನೊಂದಿಗಿನ ಪೂರ್ವ ವೈರದಿಂದ ಆ ಕುದುರೆಯನ್ನು ಮೋಸದಿಂದ ಹೊತ್ತೊಯ್ದು ಅದರ ರಕ್ಷಣೆಗೆ ತನ್ನ ಸೇನೆಯನ್ನು ಹದ್ದಿನ ಆಕಾರದಲ್ಲಿ ನಿಲ್ಲಿಸಿ ಮುಂದೆ ತಾನೇ ನಿಂತು ಸುಧಾರನೆಂಬ ಆಪ್ತ ಮಂತ್ರಿಯನ್ನು ಕುರಿತು ಹೀಗೆ ಹೇಳುತ್ತಾನೆ.

ಸುಧಾರನೆಂಬ ಆಪ್ತ ಮಂತ್ರಿಯೊಂದಿಗೆ ಅನುಸಾಲ್ವ ಹೇಳುತ್ತಿದ್ದಾನೆ, ನಮ್ಮ ಅಣ್ಣನಾದ ಸಾಲ್ವ ಭೂಪಾಲನನ್ನು ಕೊಂದು ನಮ್ಮ ಶೋಭನಗರವನ್ನು ಹಾಳು ಮಾಡಿದ ಆ ಬೆಣ್ಣೆಕಳ್ಳನ ಕೊಬ್ಬಿದ ಹೊಟ್ಟೆಯಲ್ಲಿ ಹೊಸ ಸುಣ್ಣವನ್ನು ಸುರಿದು ನೀರರಿಯುತ್ತೇನೆ. ಯಾದವರು ಹಾಗೂ ಪಾಂಡವರನ್ನು ಯುದ್ಧದಲ್ಲಿ ಘಾಸಿ ಮಾಡುತ್ತೇನೆ. ಶತ್ರುವಾದವನು ನನ್ನ ಮುಂದೆ ಸುಳಿದು ಉಳಿಯುವುದುಂಟೆ ಎಂದು ಜಂಬದಿಂದ ಹೇಳುತ್ತಿದ್ದಾನೆ.

ಹುರಿದುಂಬಿಸುತ್ತ ಮಾತನಾಡುತ್ತಿದ್ದಾನೆ ಅನುಸಾಲ್ವ. ಇಂದು ಈ ಯುದ್ಧದಲ್ಲಿ ಕೃಷ್ಣನೊಂದಿಗೆ ಯುದ್ಧ ಮಾಡದವನು ನನ್ನ ಶತ್ರು, ಅವರೊಂದಿಗೆ ಸೆಣಸುವವನೇ ನನ್ನ ಪರಮಾಪ್ತ. ಈ ದಿನ ಈ ಗೊಲ್ಲನೊಂದಿಗಿನ ಯುದ್ಧದಲ್ಲಿ ನನ್ನ ಜೊತೆಯಲ್ಲಿ ಸಹಾಯಕರಾಗಿ ನಿಲ್ಲುವವರಿಗೆ ಸಕಲ ಸಂಪತ್ತನ್ನು ನೀಡುತ್ತೇನೆ. ಒಂದು ವೇಳೆ ಅವರು ಹಿಂದೆ ಅನ್ಯಾಯವೆಸಗಿದ್ದರೂ ಅವರಿಗೆ ಕ್ಷಮೆ ಸಲ್ಲುತ್ತದೆ. ವೀರರಾಗಿ ಹೋರಾಡೋಣ ಬನ್ನಿ ಎಂದು ಕರೆ ನೀಡುತ್ತಿದ್ದಾನೆ.

ಈ ರೀತಿಯಾಗಿ ತನ್ನ ಸೈನಿಕರನ್ನು ಹುರಿದುಂಬಿಸುತ್ತಿದ್ದಾನೆ ಅನುಸಾಲ್ವ. ಈ ರೀತಿ ಸೊಕ್ಕಿನಿಂದ ಅನುಸಾಲ್ವನು ಹೇಳಿದ ಮಾತುಗಳನ್ನು ಸುಧಾರನು ಸೇನೆಯಲ್ಲಿ ಡಂಗುರ ಸಾರಿಸಿದ್ದಾನೆ. ಪ್ರಳಯ ಕಾಲದ ಮೋಡಗಳಿಂದ ಹೊರಟ ಗುಡುಗು ಸಿಡಿದುಗಳ ಗರ್ಜನೆಯಂತೆ ಅನುಸಾಲ್ವನ ಸೇನೆಯ ವಾದ್ಯಘೋಷವು ಮೊಳಗ

ಅನುಸಾಲ್ವನು ಕುದುರೆಯನ್ನೊಯ್ದ ಭರಕ್ಕೆ ಅಲ್ಲಿದ್ದ ಸ್ತ್ರೀಯರು ಚಲ್ಲಾಪಿಲ್ಲಿಯಾದರು. ಮುನಿಗಳು ಹೆದರಿದರು. ಜನರೆಲ್ಲರೂ ತಲ್ಲಣಿಸಿದರು. ಧರ್ಮಜನು ಇದೇನು ಎಂದು ಚಿಂತಿಸುತ್ತಿದ್ದನು. ಉಳಿದವರು ಈ ಅದ್ಭುತ ಎಲ್ಲಿಯದು ಎಂದು ಬೆರಗಾದರು. ಶ್ರೀಕೃಷ್ಣನು ತಲೆದೂಗಿ ತನ್ನ ಪಟುಭಟರಿಗೆ ಹೀಗೆಂದು ಹೇಳುತ್ತಿದ್ದಾನೆ.

ಈ ಕುದುರೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವವನು ಇವನು ಸಾಲ್ವನ ತಮ್ಮ ಅನುಸಾಲ್ವ. ನಾವು ಸಾಲ್ವನನ್ನು ಸಂಹರಿಸಿದೆವೆಂಬ ಕೋಪಕ್ಕೆ ತನ್ನ ಶಕ್ತಿಯನ್ನು ತೋರಿಸಲೆಂದು ಅತಿ ಬಲಿಷ್ಠವಾದ ಸೈನ್ಯದೊಡನೆ ಪರರಾಜ್ಯಕ್ಕೆ ಭಯವಿಲ್ಲದೆ ಬಂದು ನಮ್ಮ ಕುದುರೆಯನ್ನು ಹಿಡಿದಿದ್ದಾನೆ. ನಾವು ಪರಾಕ್ರಮಿಗಳೆಂಬ ಮಾತು ಇನ್ನು ಸಲ್ಲದು, ಭಲೇ ದಾನವ ಎಂದು ಶ್ರೀಕೃಷ್ಣನು ಅನುಸಾಲ್ವನನ್ನು ಹೊಗಳುತ್ತಿದ್ದಾನೆ.

0: ಅನುಸಾಲ್ವನನ್ನು ಗೆದ್ದು ಕುದುರೆಯನ್ನು ಬಿಡಿಸಿಕೊಂಡು ಬರುವಂತಹ ವೀರರು ಯಾರಿದ್ದಾರೆ? ಅವರಿಗೆ ಇದೋ ವೀಳೆಯ ಪ್ರತಿಜ್ಞೆಯನ್ನು ಪೂರೈಸಬಲ್ಲ ವೀರರು ಈ ವೀಳೆಯವನ್ನು ಹಿಡಿಯಲಿ ಎಂದು ಶ್ರೀಕೃಷ್ಣನು ಹೇಳಲು ವೀರರು ಅಂಜಿ ಸುಮ್ಮನಾದರು. ಆಗ ಪ್ರದ್ಯುಮ್ನ, ಈ ಕುದುರೆಯನ್ನು ನಾನು ತಂದು ಕೊಡದಿದ್ದರೆ ನನಗೆ ವೃಷಲೀರವಣನ ಗತಿ ಬರಲಿ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾ ವೀಳೆಯವನ್ನು ಪಡೆದು ಯುದ್ಧಕ್ಕೆ ಹೊರಟಿದ್ದಾನೆ.
1: ಬಳಿ

ನಂತರ ಕರ್ಣನ ಮಗನಾದ ವೃಷಕೇತು ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ದೇವ, ಈ ಯುದ್ಧದಲ್ಲಿ ಅನುಸಾಲ್ವನನ್ನು ಗೆದ್ದು ಆತನನ್ನು ನಿಮ್ಮ ಪಾದಗಳಿಗೆ ಒಪ್ಪಿಸುತ್ತೇನೆ, ಹಾಗೆ ಮಾಡದಿದ್ದಲ್ಲಿ ಬ್ರಹ್ಮಹತ್ಯಾ ದೋಷ ನನಗೆ ಬರಲಿ ಎಂದು ಹೇಳಿ ವೀಳೆಯಕ್ಕೆ ಕೈಯೊಡ್ಡಿದ್ದಾನೆ. ಅವನನ್ನು ಕಂಡು ಬಹು ಪ್ರೇಮದಿಂದ ಪರಮಾತ್ಮ ಆತನನ್ನು ತೊಬ್ಬಿ ಅವನಿಗೆ ವೀಳೆಯವನ್ನು ಕೊಟ್ಟು ಕಳುಹಿಸಿಕೊಡುತ್ತಿದ್ದಾನೆ.

ಯೋಗಿಗಳ ವಿಜಯವನ್ನು ಸಾರುವ ಮೀನಧ್ವಜವನ್ನು ತನ್ನ ರಥಕ್ಕೆ ಅಳವಡಿಸಿದ್ದಾನೆ. ವಿದ್ಯುದ್ವೇಗದಲ್ಲಿ ಚಲಿಸಬಲ್ಲ ಕುದುರೆಗಳನ್ನು ಹೂಡಿಕೊಂಡು ಸೂರ್ಯರಶ್ಮಿಯನ್ನು ಹೀಗಳೆಯುವ ಮಣಿಕಷಿತವಾದ ರಥವನ್ನು ಸಾರಥಿಯು ತಂದು ನಿಲ್ಲಿಸಲು ಮನ್ಮಥನು ಆ ರಥದಲ್ಲಿ ಏರಿದ್ದಾನೆ. ಬಿಲ್ಲು ಬಾಣಗಳನ್ನು ಹಿಡಿದು ಒಮ್ಮೆ ಶಿಂಜಿನಿಯನ್ನು ನೆಡೆದು ನೋಡಿ ನಂತರ ಯುದ್ಧಕ್ಕೆ ಹೊರಟಿದ್ದಾನೆ ಪ್ರದ್ಯುಮ್ನ.

ಪ್ರದ್ಯುಮ್ನನನ್ನು ನೋಡಿ ಅನುಸ ಅಲ್ವಾ, ಈತ ಕೃಷ್ಣನಂತೆಯೇ ಕಂಡರೂ ಕೃಷ್ಣನಲ್ಲ, ಗರುಡಧ್ವಜವಿಲ್ಲ ಮೀನಧ್ವಜವಿದೆ, ಆದ್ದರಿಂದ ಇವನು ಅವನ ಮಗನಿರಬಹುದು, ಇವನನ್ನು ನಾನೇ ವಿಚಾರಿಸಿಕೊಳ್ಳುತ್ತೇನೆ ಎಂದು ಸೇನೆಯನ್ನು ಹಿಂದಕ್ಕೆ ಸರಿಯಲು ಹೇಳಿ ತಾನೇ ಪ್ರದ್ಯುಮ್ನನ್ನು ತಡೆದಿದ್ದಾನೆ. ಪ್ರದ್ಯುಮ್ನಾದರೂ ತನ್ನ ಬಿಲ್ಲಿಗೆ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎಂಬ ಪ್ರಖ್ಯಾತ ಪಂಚಬಾಣಗಳನ್ನು ಹೂಡಿ ಪ್ರಯೋಗಿಸಿದ್ದಾನೆ ಅನುಸಾರ.

ಪಂಚಬಾಣಗಳನ್ನು ಪ್ರಯೋಗಿಸಿದ ಪ್ರದ್ಯುಮ್ನನನ್ನು ಕಂಡು ಅನುಸಾಲ್ವ ಹಾಸ್ಯ ಮಾಡುತ್ತಾ ಹೇಳುತ್ತಿದ್ದಾನೆ, ಪ್ರಸಿದ್ಧ ಪಂಚಬಾಣಗಳನ್ನು ನಮ್ಮ ಮೇಲೆ ಪ್ರಯೋಗಿಸುತ್ತಿರುವೆ, ನಾವು ಇಂದ್ರಿಯ ನಿಗ್ರಹಿಗಳಲ್ಲ ವಿರಹಿಗಳೂ ಅಲ್ಲ, ಹಾಗಿರುವಾಗ ನಮ್ಮ ಮೇಲೆ ಅರವಿಂದವೇ ಮೊದಲಾದ ಪಂಚಬಾಣಗಳನ್ನು ಹೇಗೆ ಪ್ರಯೋಗಿಸುತ್ತಿರುವೆ?

ಜನಮೇಜಯ ಮಹಾರಾಜ, ಅನುಸಾಲ್ವನ ತೀಕ್ಷ್ಣವಾದ ಬಾಣವು ಪ್ರದ್ಯುಮ್ನನ ಎದೆಯನ್ನು ಭೇದಿಸಲು ಆತ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಕೂಡಲೇ ಸಾರಥಿ ರಸವನ್ನು ತಿರುಗಿಸಿ ಕೃಷ್ಣನ ಬಳಿಗೆ ತರುತ್ತಾನೆ. ಪೆಟ್ಟುದಿಂದ ಮಗನನ್ನು ಕಂಡು ಕೃಷ್ಣ ಮಹಾಪರಾಕ್ರಮದಿಂದ ಹೋರಾಡಿ ಶತ್ರು ನಿಗ್ರಹವನ್ನು ಮಾಡುತ್ತೇನೆಂದು ಯೋಚಿಸಿದರೆ ಹೇಡಿಯಂತೆ ಪೆಟ್ಟುದಿಂದ ಬಂದಿದ್ದೀಯೇ, ಈ ನನ್ನ ಮಗನೇ, ಛೇ, ನಿನ್ನನ್ನೇನು ಮಾಡಲಿ ಎಂದು

ಕೃಷ್ಣನಿಗೆ ಮಗನ ಮೇಲಿನ ಸಿಟ್ಟು ಹೆಚ್ಚುತ್ತಾ ಹೋಯಿತು. ಆತ ಕೋಪದಿಂದ ಹೇಳುತ್ತಿದ್ದಾನೆ, ನಾಚಿಕೆ ಇಲ್ಲದೆ ದ್ವಾರಾವತಿಯ ನಾರಿಯರ ಮುಂದೆ ಹೇಗೆ ಹೊಗಳು ಸಾಧ್ಯ? ಕಾಡಿಗೆ ಹೋಗೆಂದರೆ ಅಲ್ಲಿನ ಋಷಿಗಳಿಗೆ ನೀನು ವಿರೋಧಿ. ಎಲ್ಲಿಗೆ ಹೋದರೂ ನಿನ್ನನ್ನು ವಿಷಮ ವಿರಹಿತ ಎಂದು ದೂರ ಮಾಡುತ್ತಾರೆ. ಇನ್ನು ನಿನಗೆ ಆಶ್ರಯ ಕೊಡುವವರು ಯಾರಿದ್ದಾರೆ? ನಿನ್ನ ಬೀಗನಾದ ಬಾಣಾಸುರನ ಬಳಿಗೆ ಹೋಗೋಣವೆಂದರೆ ಅಲ್ಲಿ ನಿನ್ನ ಕಡುವೈರಿ ಶಿವನಿದ್ದಾನಲ್ಲ, ಇನ್ನು ನಿನಗೆ ಅನಂಗತ್ವವೇ ಗತಿ ಎಂದು ಹೇಳಿ ಮಗನನ್ನು ಜರಿಯುತ್ತಿದ್ದಾನೆ ಶ್ರೀಹರಿ.

ಕೃಷ್ಣ ಪ್ರದ್ಯುಮ್ನನ್ನು ಒದೆಯರು ಅದನ್ನು ಸಹಿಸದೆ ಭೀಮಸೇನ ಪಕ್ಕಕ್ಕೆ ಬಂದು ನಿಂತು ಹೇಳುತ್ತಿದ್ದಾನೆ, ಸೋತು ಬಂದ ಮಗನಿಗೆ ಕಾಲಿನಿಂದ ಒದೆಯಲುಂಟೆ ಕೃಷ್ಣ, ಈತನೇನು ಸೋತೇ ಮರಳಿದ್ದಾನೇನು, ಅಕಸ್ಮಾತ್ತಾಗಿ ಪ್ರಜ್ಞೆ ತಪ್ಪಿದೆ ಅಷ್ಟೇ. ಇರಲಿ, ಕರ್ಣನ ಮಗ ವೃಷಕೇತುವಿಗೆ ಸಹಾಯಕರಾಗಿ ಯಾರನ್ನಾದರೂ ಕಳುಹಬೇಡವೇ ಎಂದು ಭೀಮನು ಕೇಳಲು, ನೀನೇ ಹೋಗಿ ಸಹಾಯವನ್ನು ಮಾಡು ಎಂದು ಕೃಷ್ಣ ಅಪ್ಪಣೆಯನ್ನಿತ್ತಿದ್ದಾನೆ. ಅದರಂತೆ ಶ್ರೀಹರಿಯಿಂದ ಅಪ್ಪಣೆ ಪಡೆದು ಭೀಮಸೇನನು ಗೆಲ್ಲುವ ತವಕದಿಂದ ಸಿಂಹನಾದ ಮಾಡುತ್ತಾ ಬಿಲ್ಲುಬಾಣಗಳನ್ನು ಹಿಡಿದು ಯುದ್ಧಕ್ಕಾಗಿ ಬರುತ್ತಿದ್ದಾನೆ.

0: ತನಗೆ ಸಹಾಯ ಮಾಡಲು ಬಂದ ಭೀಮಸೇನನನ್ನು ಕಂಡು ವೃಷಕೇತು ನಗುತ್ತಾ ಹೇಳುತ್ತಿದ್ದಾನೆ, ಚಿಕ್ಕಪ್ಪ, ಮಕ್ಕಳು ಬಯಸಿದ ಹಣ್ಣಿಗೆ ತಂದೆ ಆಸೆ ಪಡುವುದು ಈ ಜಗತ್ತಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಇದು ನನ್ನ ಮೀಸಲಿನ ಯುದ್ಧ, ಇದಕ್ಕೆ ನೀವು ಆಸೆಪಟ್ಟು ಬರುವುದುಂಟೆ ಎಂದು ಪ್ರಶ್ನಿಸಿದಾಗ ಭೀಮ, ಮಕ್ಕಳು ಆಸೆಪಟ್ಟ ವಸ್ತು ಸುಲಭವಾಗಿ ಸಿಗುವಂತೆ ಮಾಡುವುದು ತಂದೆಯ ಕರ್ತವ್ಯ ತಾನೇ, ನಾನು ನಿನಗೆ ಸಹಾಯಕನಾಗಿ ಬಂದಿದ್ದೇನೆ ಎಂದು ಉತ್ತರಿಸಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಲೀಟರ್ಗೆ ತಲಾ 3 ರೂಪಾಯಿಗಳಷ್ಟು ಹೆಚ್ಚಿಸಿವೆ. ಪೆಟ್ರೋಲ್ ಬೆಲೆ ಲೀಟರ್ಗೆ 94.77 ರೂಪಾಯಿಯಿಂದ 97.77 ರೂಪಾಯಿಗೆ ಹೆಚ್ಚಳವಾಗಿದೆ. ಇದೇ ವೇಳೆ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಸಿಎನ್ಜಿ ಬೆಲೆಯನ್ನು 2 ರೂಪಾಯಿಗಳಷ್ಟು ಹೆಚ್ಚಿಸಿದೆ. ಪರಿಷ್ಕೃತ ದರ ಇಂದು ರಾತ್ರಿಯಿಂದಲೇ ಜಾರಿಗೆ ಬರಲಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರಿಗೆ ನೀಡಿದ ಉಡುಗೊರೆ ಎಂದು ತಿಳಿಸಿದ್ದಾರೆ. ದೇಶದ ಆರ್ಥಿಕ ಸಂಕಷ್ಟಕ್ಕೆ ಕೇವಲ ಆರ್ಥಿಕ ಬಿಕ್ಕಟ್ಟು ಕಾರಣವಲ್ಲ, ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಕೊರತೆ ಮತ್ತು ಅಸಮರ್ಥತೆ ಕಾರಣ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಇದು ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರಲಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ರೈತರು ಹಾಗೂ ಬಡವರು ಬೆಲೆ ಏರಿಕೆಯಿಂದ ತತ್ತರಿಸಲಿದ್ದಾರೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ ಎಂದು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಚುನಾವಣಾ ಆಯೋಗ ಎಸ್ಐಆರ್ ನಡೆಸಿದರೆ ನಾವು ಈ ಬಗ್ಗೆ ತಯಾರಿ ನಡೆಸುವುದಾಗಿ ತಿಳಿಸಿದ್ದಾರೆ. ಜೂನ್ 21 ನೀಟ್ ಯುಜಿ 2026 ಮರುಪರೀಕ್ಷೆ ನಡೆಯಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಮುಂದಿನ ವರ್ಷದಿಂದ ನೀಟ್ ಯುಜಿ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ವಿಧಾನದಲ್ಲಿ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಜೂನ್ 21 ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14 ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಬೇಕು ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ.

0: ವಾಗಿ ವೋಟರ್ ಲಿಸ್ಟ್ ಇಂದ ತೆಗಿತಾ ಇದ್ದಾರೆ, ಕೆಲವರನ್ನ ಆಡ್ ಮಾಡ್ಕೊಳ್ತಿದ್ದಾರೆ. ಮತ್ತು ಈಗ ಮೊನ್ನೆ ನಡೆದಂತ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಜನಸಮುದಾಯಕ್ಕೆ ಅರ್ಥ ಆಗಿದೆ. ಹಾಗಾಗಿ ಎಸ್ಐಆರ್ ಬಗ್ಗೆ ನಮಗೂ ಕೂಡ ಅನುಮಾನ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎಲ್ಲರೂ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಅವರು ನಾವು ಹೇಳಿದ ತಕ್ಷಣ ಅವರೇನು ನಿಲ್ಸೋದಿದ್ರೆ ಖಂಡಿತವಾಗಿ ನಾವು ವಿರೋಧ ಮಾಡೇ ಮಾಡಿ.
1: ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಕಾಸಸೌಧದಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉಪವಿಭಾಗಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅವಧಿ ಮೀರಿದ 73,624 ಪ್ರಕರಣಗಳ ಸಂಖ್ಯೆಯನ್ನು ಕಳೆದ 3 ವರ್ಷಗಳಲ್ಲಿ 7,490 ಇಳಿಸಲಾಗಿದೆ ಎಂದು ತಿಳಿಸಿದರು. ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕೆ ಶ್ರಮವಹಿಸಿದ ರಾಜ್ಯದ ಎಲ್ಲಾ ಉಪವಿಭಾಗಾಧಿಕಾರಿಗಳು ಹಾಗೂ ವಿಶೇಷ ಉಪವಿಭಾಗಾಧಿಕಾರಿಗಳನ್ನು ಅಭಿನಂದಿಸಿದರು. ಇದೇ ವೇಳೆ ಬೆಂಗಳೂರು ಉತ್ತರ ಜಿಲ್ಲೆಯ ಉಪವಿಭಾಗಾಧಿಕಾರಿ ಕಿರಣ್ ವಿರುದ್ಧ ರಾಜ್ಯದಲ್ಲೇ ಅತ್ಯಂತ ಕಳಪೆ ಸಾಧನೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದರೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರೋಧ ಮಾಡುತ್ತಾರೆ. ಅವರು ಮಾಡಿದ ಯೋಜನೆಯನ್ನೇ ನಾವು ಮುಂದುವರೆಸಿರುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೆಂಗಳೂರು ನಗರವನ್ನು ನಾಗರಿಕರು ಸ್ವಚ್ಛವಾಗಿಡಬೇಕು ಎಂದು ಉಪಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿರುವ ಸರ್ಕಾರದ ನಿರ್ಧಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಧರ್ಮದ ಆಧಾರದಲ್ಲಿ ಶಾಲೆಗಳಲ್ಲಿ ಭೇದ ಭಾವ ಉಂಟಾದರೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸಿದೆ ಎಂದು ದೂರಿದ್ದಾರೆ. ಅಂತಾರಾಷ್ಟೀಯ ಮಟ್ಟದಲ್ಲಿಯೇ ಹೆಣ್ಣು ಮಕ್ಕಳು ಹಿಜಾಬ್ ತೊರೆದಿದ್ದು, ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಹಿಜಾಬ್ಗೆ ಅವಕಾಶ ನೀಡಿರುವುದು ಅತ್ಯಂತ ಬೇಜವಾಬ್ದಾರಿಯ ನಿರ್ಣಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸಾಧ್ಯವಾದರೆ ದಿನಂಪ್ರತಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಿ 1 ವರ್ಷದೊಳಗೆ ವಿಚಾರಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದೆ. ಮುಂದಿನ 1 ವರ್ಷದಲ್ಲಿ ವಿಚಾರಣೆಯಲ್ಲಿ ಯಾವುದೇ ಪ್ರಗತಿಯಾಗದಿದ್ದಲ್ಲಿ ಮತ್ತೊಮ್ಮೆ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ಅರ್ಜಿದಾರರಿಗೆ ಜೈಲಿನ ನಿಯಮದ ಅನುಸಾರ ಇತರ ವಿಚಾರಣಾಧೀನ ಕೈದಿಯಂತೆ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಅಲಮೇಲು ತಾಲೂಕಿನ ಮೊರಟಗಿ ಗ್ರಾಮದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಸ್ವಂತ ಮನೆ ದುರಸ್ತಿ ಕಾರ್ಯ ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಈ ಕುಟುಂಬವು ಬಾಡಿಗೆಯ ಹಳೆಯ ಮನೆಯಲ್ಲಿ ವಾಸಿಸುತ್ತಿತ್ತು. ಆದರೆ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಮನೆ ಕುಸಿದು ಬಿದ್ದಿದ್ದು 4 ಸಾವನ್ನಪ್ಪಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಅವಶೇಷಗಳನ್ನು ತೆರವುಗೊಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಚುರುಕುಗೊಂಡಿದ್ದು, ನಿನ್ನೆ ಸಂಜೆ ಸುರಿದ ಗುಡುಗು ಸಹಿತ ಮಳೆಯ ವೇಳೆ ಸಿಡಿಲು ಬಡಿದು ಕುರಿ ಕಾಯುತ್ತಿದ್ದ ಯುವಕನೊಬ್ಬ ಮುದಹದಡಿ ಗ್ರಾಮದ ಹೊರವಲಯದಲ್ಲಿ ಸಾವನ್ನಪ್ಪಿದ್ದಾನೆ. ಮುಂಗಾರು ಪೂರ್ವ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ತೋಟಗಾರಿಕೆ ಬೆಳೆಗಳು ಹಾನಿಗೊಂಡಿದ್ದು, ಶಾಸಕ KS ಬಸವಂತಪ್ಪ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದ ಕೊಪ್ಪ, ಶೃಂಗೇರಿ, ಖಾಂಡ್ಯ, ಎನ್ಆರ್ಪುರ ಹಾಗೂ ಮೂಡಿಗೇರಿ, ತರೀಕೆರೆ ಭಾಗಗಳಲ್ಲಿ ಕಾಡು ಕೋಣಗಳ ಹಾವಳಿ ಹೆಚ್ಚಾಗಿದೆ. ಬೆಳೆ ಹಾನಿ ಜೊತೆಗೆ ಮನುಷ್ಯರ ಮೇಲೂ ದಾಳಿ ನಡೆಸುತ್ತಿರುವ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಕಾಡು ಕೋಣಗಳ ಸೆರೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಕೊಪ್ಪ ತಾಲೂಕಿನಲ್ಲಿ ಕಾಡು

0: ಕೋಣಗಳ ಸೆರೆ ಕಾರ್ಯಾಚರಣೆ ಆರಂಭವಾಗಿದ್ದು ಅರಣ್ಯಾಧಿಕಾರಿಗಳು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ವನ್ಯಜೀವಿ ಅಧಿಕಾರಿ ಕುಮಾರ್ ಪುಷ್ಕರ್ ಹಾಗೂ ಇತರೆ ಹಿರಿಯ ಅರಣ್ಯಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದ್ದು 20 ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ, 6 ಮಂದಿ ವೈದ್ಯಾಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆಕಾಶವಾಣಿ 90 ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇಂದು ಬೆಳಿಗ್ಗೆ ಕಾರವಾರದ ರವೀಂದ್ರನಾಥ ಟ್ಯಾಗೂರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರವಾರದ ಅವರ್ ಸೋಷಿಯಲ್ ಗುಡ್ ಸಂಸ್ಥೆಯ ಪವನ್ ಸಾವಂತ್ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜಿಲ್ಲಾ ಸಂಯೋಜಕಿ ಬಿಕೆ ಕವಿತಾ ಹಾಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥ ಟಿ ಶ್ಯಾಮ್ ಪ್ರಸಾದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆಕಾಶವಾಣಿ ಕಾರವಾರದ ಸಿಬ್ಬಂದಿ, ಸಾರ್ವಜನಿಕರು ಸೇರಿದಂತೆ 100 ಸಂಖ್ಯೆಯಲ್ಲಿ ಜನರು ನಡಿಗೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ಕೊನೆಗೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಸಮಯ ಸರಿಯಾಗಿ 2:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಈ ಬೋಯರ್ ಯುದ್ಧ ಶುರುವಾಯಿತು. ಅಯುದ್ಧ ಕೆಲಸದಲ್ಲಿ ಗಾಂಧೀಜಿ ಭಾಗವಹಿಸಿದರು. ಆ ಯುದ್ಧದ ಕೆಲಸದಿಂದ ಬಿಡುಗಡೆ ಆದಮೇಲೆ ಈ ನನ್ನ ಕೆಲಸ ಇರೋ ದಕ್ಷಿಣ ಆಫ್ರಿಕಾದಲ್ಲೆಲ್ಲ ಭಾರತದಲ್ಲಿ ಅಂತ ಅನಿಸೋಕೆ ಶುರುವಾಯಿತು. ಭಾರತದಲ್ಲಿದ್ದಂಥ ಮಿತ್ರರು ಕೂಡ ಹಿಂದೆ ಬರಬೇಕು ಅಂತ ಒತ್ತಾಯ

ನಾನು ಬಿಟ್ಕೊಡಿ ಅಂತ ಕೇಳ್ಕೊಂಡ್ರು. ಬಹಳ ಕೇಳ್ಕೊಂಡ ಮೇಲೆ ಪ್ರಾರ್ಥನೆಯ ರೂಪಿ ಒಂದು ಷರತ್ತಿಗೆ ಒಪ್ಕೊಂಡ್ರಂತೆ. ಏನು ಅಂದರೆ, ಭಾರತಕ್ಕೆ ಪ್ರಯಾಣ ಮಾಡಿದ ಒಂದು ವರ್ಷದೊಳಗೆ ಆಫ್ರಿಕಾದ ಭಾರತೀಯರಿಗೆ ಅವಶ್ಯಕತೆ ಉಂಟಾದರೆ ಮತ್ತೆ ಆಫ್ರಿಕಾಕ್ಕೆ ವಾಪಸ್ ಬರಬೇಕು ಅಂತ. ಕಠಿಣ ಷರತ್ತು, ಆದರೆ ಏನು ಮಾಡೋದು, ಭಾರತೀಯರ ಬಗ್ಗೆ ಪ್ರೀತಿ ಇತ್ತಲ್ಲ, ಬರ್ತೇನೆ ಅಂತ ಒಪ್ಕೊಂಡ್ಬಿಟ್ಟೆ. ಆಗ ನೇಪಾಳ ಭಾರತೀಯರು ಇವರು ಅತ್ಯಂತ ಪ್ರೇಮಾಮೃತದಲ್ಲಿ ಸ್ನಾನ ಮಾಡಿಸ್ಬಿಟ್ರು. ಎಲ್ಲಿ ಹೋದರೂ ಬೀಳ್ಕೊಡೆ ಸಮಾರಂಭಗಳು, ಅಭಿನಂದನೆ ಪತ್ರಗಳು ಕೊಟ್ಟರು. ಭಾರತಕ್ಕೆ ಹೋಗ್ತಾರಲ್ಲ ವಾಪಸ್. ಇನ್ನು ಹಿಂದಕ್ಕೆ 1899 ಭಾರತಕ್ಕೆ ಬಂದಾಗಲೂ ಕೂಡ ಉಡುಗೊರೆಗಳನ್ನು ಕೊಟ್ಟಿದ್ರು. ಆದರೆ ಈ ಸಲದ ಉಡುಗೊರೆಗಳು ಬಹಳ ವೈಭವಪೂರ್ಣವಾಗಿದ್ದವು. ಚಿನ್ನ ಬೆಳ್ಳಿ ವಸ್ತುಗಳಂತೂ ಇದ್ದೇ ಇದ್ದವು. ಇದ್ರ ಜೊತೆಗೆ ವಜ್ರದ ಪದಾರ್ಥಗಳು ಇದ್ವು ಅಂತ. ಗಾಂಧೀಜಿ ವಿಚಾರ ಮಾಡಿದರು, ಈ ಉಡುಗೊರೆಗಳನ್ನು ತಗೊಳ್ಳೋಕ್ಕೆ ನನಗೆ ಏನು ಅಧಿಕಾರ ಇದೆ? ಅವುಗಳನ್ನು ಸ್ವೀಕರಿಸಿ ಯಾವ ಪ್ರತಿಫಲ ಇಲ್ಲದೆ ನಾನು ನಮ್ಮ ಜನರ ಸೇವೆ ಮಾಡ್ತೀನಿ ಅಂತ ಹೇಗೆ ಹೇಳಿಕೊಳ್ಳಿ? ನಮ್ಮ ಕಕ್ಷಿಗಾರರು ಕೊಟ್ಟಿದ್ದ ಕೆಲವಂಥ ಉಡುಗೊರೆಗಳ ಹೊರತು ಉಳಿದವೆಲ್ಲ ನಮ್ಮ ಜನಕ್ಕೆ ನಾನು ಮಾಡಿದಂಥ ಸಾರ್ವಜನಿಕ ಸೇವೆಗಾಗಿ ಬಂದ ಉಡುಗೊರೆಗಳು. ಈ ಬಂದಂಥ ಉಡುಗೊರೆಗಳನ್ನು ನೋಡಿದರು. ಅದರಲ್ಲಿ ಒಂದು 50 ಗಿನಿ, ಅಂದರೆ ಆಗಿನ ಕಾಲಕ್ಕೆ 800 ರೂಪಾಯಿ ಬೆಲೆ ಬಾಳುವಂಥ ಚಿನ್ನದ ಸರ. ಇವರು ಹೆಂಡತಿ ಕೊಟ್ಟಿದ್ರಂತೆ. ಆದರೆ ಈ ವಸ್ತು ಕೊಟ್ಟದ್ದು ನನ್ನ ಸಾರ್ವಜನಿಕ ಕಾರ್ಯಗಾರಿಗಾಗಿ. ರಾತ್ರಿ ನಿದ್ದೆ ಬರಲಿಲ್ಲಂತೆ, ಅಶಾಂತರಾಗಿ ಕೊಠಡಿ ಒಳಗಡೆ ಹಿಂದಕ್ಕೆ ಮುಂದಕ್ಕೆ ಹುಚ್ಚರಂಗೆ ತಿರುಗಾಡಿದರು. ಪರಿಹಾರ ಕಾಣಿಸ್ಲಿಲ್ಲ. ಈ 1000 ರೂಪಾಯಿ ಬೆಲೆ ಬಾಳ ಉಡುಗೊರೆಗಳನ್ನು ಬಿಡೋದು ಕಷ್ಟ, ಆದರೆ ಇಟ್ಕೊಳ್ಳೋದು ಅದಕ್ಕಿಂತ ಹೆಚ್ಚು ಕಷ್ಟ ಅನ್ನಿಸ್ತು. ಮಕ್ಕಳ ವಿಚಾರ ಹೇಗೆ, ಹೆಂಡತಿ ವಿಚಾರ ಹೇಗೆ? ಸೇವೆ ಜೀವನಕ್ಕೆ ನಾನು ಜೀವನ ಸಿದ್ಧ ಮಾಡ್ತಾ ಇದ್ದೇನೆ, ಮಕ್ಕಳನ್ನ ಸಿದ್ಧ ಮಾಡ್ತಾ ಇದ್ದೀನಿ. ಸೇವೆಯ ಪ್ರತಿಫಲ ಸೇವೆನೆ ಅಂತ ಕೊಟ್ಟಿದ್ದೆ. ನನ್ನ ಮನೆಯಲ್ಲಿ ಈ ಬೆಲೆಯಾದ ಒಡವೆಗಳು ಇರಲಿಲ್ಲ. ನಾನು ಬಹಳ ಬೇಗ ಜೀವನ ಸರಳ ಮಾಡ್ಕೊಳ್ತಾ ಇದ್ವಿ. ಹಾಗಿರುವಾಗ ಚಿನ್ನದ ಗಡಿಯಾರಗಳನ್ನು ಇಟ್ಕೊಳ್ಳೋದು ನಮ್ಗೆ ಹೇಗೆ ಸಾಧ್ಯ ಆದೀತು? ಚಿನ್ನದ ಸರಗಳನ್ನು, ವಜ್ರದ ಉಂಗುರಗಳನ್ನು ಧರಿಸೋದು ಹೇಗೆ? ಜನರಿಗೆ ಆಸೆಗಳನ್ನು ಗೆಲ್ಲರಿ ಅಂತ ಹೇಳ್ತಾ ಇದ್ದೆ. ಒಂದು ತೀರ್ಮಾನಕ್ಕೆ ಗಾಂಧಿ ಬಂದರು, ಒಡವುಗಳನ್ನೆಲ್ಲ ನಾನು ಇಟ್ಕೊಳ್ಳೋದಿಲ್ಲ, ಅವುಗಳನ್ನು ನಮ್ಮ ಜನಕ್ಕಾಗಿ ಒಂದು ಟ್ರಸ್ಟ್ ಮಾಡಿ, ಅದಕ್ಕೆ ಪಾರ್ಸಿ ರುಸ್ತುಂಜಿಯವರನ್ನು ಇನ್ನು ಕೆಲವು ಟ್ರಸ್ಟಿಗಳನ್ನಾಗಿ ಮಾಡಿ ಒಂದು ಪತ್ರ ಬರೆದರು. ಮರುದಿನ ಬೆಳಗ್ಗೆ ಹೆಂಡತಿ ಮಕ್ಕಳ ಜೊತೆ ಸಮಾಲೋಚನೆ ಮಾಡಿ ಈ ಹೊರೆ ಕಳ್ಕೋಬೇಕು ಅಂತ ತೀರ್ಮಾನ ಮಾಡಿದೆ. ಹೆಂಡತಿನ ಒಪ್ಪಿಸೋದು ಸ್ವಲ್ಪ ಕಷ್ಟ ಆಗ್ಬೋದು, ಮಕ್ಕಳನ್ನ ಒಪ್ಪಿಸೋದು ಅಷ್ಟು ಕಷ್ಟ ಆಗಲಾರದು ಅಂತ ಅಂದ್ಕೊಂಡಿದ್ರು ಗಾಂಧಿ. ಮಕ್ಕಳು ಒಪ್ಕೊಂಡ್ರು, ನಮ್ಮ ಬೆಲೆ ಬಾಳೋಂಥ ವಸ್ತುಗೆ ಬೇಡ, ಅವುಗಳನ್ನ ಜನರಿಗೆ ಹಿಂತಿರುಗಿಸ್ಬಿಡ್ಬೇಕು, ನಾವು ಬೇಕಾದಾಗ ನಾವೇನು ಕೊಂಡ್ಕೊಂಡ್ರೆ ಸುಲಭದಲ್ಲಿ ಅಂತ ಅಂದ್ಕೊಂಡ್ರು. ಹಾಗಾದ್ರೆ ನಿಮ್ಮ ತಾಯಿಗೆ ಹೇಳ್ತೀರಾ ಅಂದರು. ಹೌದು, ನಮ್ಮ ಹೊಣೆಗಾರಿಕೆ ನಾವು ಹೇಳ್ತೀವಿ ಅಂದರು. ಹೇಳೋದೇನೋ ಸುಲಭ ಆಯಿತು, ಆದರೆ ಹೆಂಡತಿ ಹೇಳಿದ್ರಂತೆ, ನಿಮಗದು ಬೇಕಾಗದೇ ಇರ್ಬೋದು, ನಿಮ್ಮ ಮಕ್ಕಳಿಗೂ ಬೇಕಾಗದೇ ಇರ್ಬೋದು, ನೀವು ಪುಸಲಾಯಿಸಿದರೆ ನಿಮ್ಮ ತಾಳ ಕುಣಿತಾರೆ ಅವರು, ಆದರೆ ಅವುಗಳನ್ನ ಧರಿಸೋದನ್ನು ನೀವು ಒಪ್ಪೋದಿಲ್ಲ, ನನಗೆ ಅರ್ಥ ಆಗ್ತದೆ. ಆದರೆ ನನ್ನ ಸೊಸೆಯರ ವಿಚಾರ ಹೆಂಗೆ, ಅವು ಬೇಕೇ ಬೇಕು, ನಾಳೆ ಏನಾಗುತ್ತೋ ಬಲ್ಲವರು ಯಾರು? ಇಷ್ಟು ಪ್ರೀತಿಯಿಂದ ಅವ್ರು ಕೊಟ್ಟಂಥ ಉಡುಗೊರೆಗಳನ್ನು ನಾ ಎಂದಕ್ಕೂ ಹಿಂದೆ ಕೊಡೋದಿಲ್ಲ ಅಂತ ವಾದ ಮಾಡಿದರು. ಅದ್ರ ಜೊತೆಗೆ ಅಳೋದು ಕರೆಯೋದು. ಆದರೆ ಮಕ್ಕಳು ಬಿಡಲಿಲ್ಲ, ಇವರು ಬಿಡಲಿಲ್ಲ. ಮೃದುವಾಗಿ ಹೇಳಿದ್ರಂತೆ, ಮಕ್ಕಳಿಗೆ ಮದುವೆ ಆಗೋದಕ್ಕೆ ಇನ್ನೂ ಕಾಲ ದೂರ ಇದೆ, ಬಾಲ್ಯದಲ್ಲೇ ಮದುವೆ ಮಾಡೋದು ನಮಗೆ ಇಷ್ಟ ಇಲ್ಲಲ್ಲ, ಅವ್ರ ವಯಸ್ಸಾದ ನಂತರ ಅವ್ರ ಪಾಡನ್ನವ್ರು ನೋಡ್ಕೋತಾರೆ, ಒಡವುಗಳೇ ಆಸೆ ಇರೋರನ್ನ ನಾವೇನು ಸೊಸೆಯರಾಗಿ ತರೋದಿಲ್ಲ, ಹಾಗೂ ಒಡವುಗಳು ಕೂಡಲೇ ಬೇಕಾದ ನಾನು ಇದ್ದೇನಲ್ಲ, ಆಗ ನನ್ನನ್ನು ಕೇಳಿದ್ರಾಯ್ತು. ಆಗ ಕಸ್ತೂರ್ಬ ಹೇಳ್ತಾರಂತೆ, ನಿಮ್ಮನ್ನು ಕೇಳೋದ, ನಿಮ್ಮ ವಿಷಯ ನನಗೆ ಚೆನ್ನಾಗಿ ಗೊತ್ತಾಗಿದೆ, ಈಗಲೇ ನನ್ನ ಒಡವೆಗಳು ಒಂದು ಇಲ್ದಂಗೆ ಮಾಡಿದ್ದೀರಿ, ನೀವೇ ನಿಮ್ಮ ಒಡಿ ಸೊಸೆಯರಿಗೆ ಒಡವೆ ತಂದುಕೊಡ್ತೀರಾ? ಇವತ್ತಿಂದಾನೇ ಮಕ್ಕಳನ್ನು ಬೈರಾಗಿಗಳನ್ನು ಮಾಡೋಕೆ ಹೊರಟಿದ್ದೀರಿ, ಆಭರಣಗಳನ್ನು ಹಿಂದಕ್ಕೆ ಕೊಡೋದಿಲ್ಲ, ಅದಲ್ಲ ನನ್ನ ಹಾರದ ಮೇಲೆ ನಿಮಗೇನು ಅಧಿಕಾರ ಅಂತ ಕೇಳಿದರು. ಗಾಂಧಿ ಹೇಳ್ತಾರೆ, ಆದರೆ ಹಾರವನ್ನು ನೀವು ಮಾಡಿ ಸೇವೆ ಕೊಟ್ಟಿದ್ದಾರೇನು? ಇಲ್ಲ, ಅದು ನೀವು ಮಾಡಿ ಸೇವೆ ಕೊಟ್ಟದ್ದು, ಆದರೆ ನಿಮ್ಮ ಸೇವೆ ನಾನು ಮಾಡಿಲ್ವಾ? ಹಗಲು ರಾತ್ರಿ ನಿಮಗಾಗಿ ದುಡಿದಿದ್ದೀನಿ, ಅದು ಸೇವೆ ಅಲ್ವಾ? ನೀವು ಯಾರ್ಯಾರನ್ನು ಕರ್ಕೊಂಬರ್ತೀರಿ ಮನೆಗೆ, ನಾನು ಕಣ್ಣೀರು ಹರಿಸ್ಬಿಟ್ಟಿದ್ದೀರಿ, ಅವರೆಲ್ಲರದ್ದು ಚಾಕರಿ ಮಾಡಿದ್ದೇನೆ ಅಂತ ಕಸ್ತೂರ್ಬಾತ್ರು. ಅವ್ರ ಬಾಣ ಎಲ್ಲ ತೀಕ್ಷ್ಣವಾಗಿದ್ದು, ಕೆಲವು ಇವರಲ್ಲಿ ನಾಟಿದ್ದು. ಆದರೆ ಒಡವೆಗಳನ್ನು ಹಿಂದಿರುಗಿಸಲೇಬೇಕು ಅನ್ನೋ ದೃಢ ಸಂಕಲ್ಪ ಗಾಂಧೀಜಿಯದಾಗಿತ್ತು. ಕೊನೆಗೆ ಹೇಗೋ ಕಸ್ತೂರ್ಬ ಒಪ್ಕೊಂಡ್ರು. 1896 ಮತ್ತು 1901 ದೊರೆತಂಥ ಎಲ್ಲ ಉಡುಗೊರೆಗಳನ್ನು ಹಿಂದಿರುಗಿಸ್ಬಿಟ್ರು, ಒಂದು ಟ್ರಸ್ಟ್ ಮಾಡಿ ಪತ್ರ ಕೊಟ್ಬಿಟ್ರು. ಒಡವೆಗಳನ್ನು ಅಥವಾ ಧರ್ಮದರ್ಶಿಗಳ ಅಭಿಪ್ರಾಯ ಪ್ರಕಾರ ಅನುಗುಣವಾಗಿ ದಕ್ಷಿಣ ಆಫ್ರಿಕೆಯ ಭಾರತೀಯರ ಸೇವೆಗೆ ವಿನಿಯೋಗಿಸಬೇಕು ಅಂತ ಹೇಳಿ ಒಂದು ಬ್ಯಾಂಕ್ನಲ್ಲಿ ಇಟ್ಬಿಟ್ರಂತೆ. ಸಾರ್ವಜನಿಕ ಕಾರ್ಯಗಳಿಗಾಗಿ ನಮಗೆ ಹಣ ಬೇಕಾಗಿ ಬಂದಾಗ ಆ ಟ್ರಸ್ಟಿಂದ ತಗೊಳ್ಬೇಕು ಅಂತ ತೀರ್ಮಾನ ಆಯಿತು. ಟ್ರಸ್ಟ್ ಈಗಲೂ ಇದೆ, ಅದು ಅವಶ್ಯವಾದಾಗ ಬಳಕೆ ಆಗ್ತಾ ಇದೆ ಅಂತ ನೆನೆಸ್ಕೋತಾರೆ ಗಾಂಧಿ. ಅದು ಕ್ರಮವಾಗಿ ನಡೀತಾ ಇದೆ ಅಂತ ಗಾಂಧೀಜಿ ಮುಂದೆ ನೆನೆಸ್ಕೊಳ್ಳೋದು. ಈ ಕಾರ್ಯದಿಂದ ನನಗೆಂದೂ ಪಶ್ಚಾತ್ತಾಪ ಉಂಟಾಗಲಿಲ್ಲ. ದಿನಗಳು ಕಳೆದ ಹಾಗೆ ನನ್ನ ಹೆಂಡತಿಗೂ ಅದರ ಔಚಿತ್ಯ ಗೊತ್ತಾಗ್ತಾ ಬಂದಿದೆ. ಅದು ನಮ್ಮನ್ನು ಅನೇಕ ದುರಾಸೆಗಳಿಂದ ರಕ್ಷಿಸಿದೆ ಅಂತ ಹೇಳ್ತಾರೆ. ಬಹಳ ದೊಡ್ಡ ಮಾತು ಗಾಂಧೀಜಿ ಹೇಳೋದು. ಸಾರ್ವಜನಿಕ ಕೆಲಸಗಾರ ಬೆಲೆಯಾದ ಉಡುಗೊರೆಗಳನ್ನು ಸ್ವೀಕರಿಸಕೂಡದು

ಅಂಥದ್ದು ಗಾಂಧೀಜಿ ಸ್ಪಷ್ಟ ಅಭಿಪ್ರಾಯ ಆಗಿತ್ತು. ಹಡಗಿನಲ್ಲಿ ಭಾರತಕ್ಕೆ ಹೊರಟರು. ದಾರಿಯಲ್ಲಿ ಮಾರಿಷಸ್ ಬಂದರದಲ್ಲಿ ಹಡಗು ನಿಲ್ತಾಯಿತ್ತು. ಅಲ್ಲಿ ಹಡಗು ಸ್ವಲ್ಪ ಹೆಚ್ಚು ಕಾಲ ನಿಲ್ತಿರೋದ್ರಿಂದ ಅಲ್ಲಿಳಿದು ಮಾರಿಷಸ್ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಒಂದು ದಿವಸ ಅಲ್ಲಿ ಗವರ್ನರ್ ಆಗಿದ್ದಂಥ ಚಾರ್ಲ್ಸ್ ಬ್ರೂಸ್ ಅವರ ಅತಿಥಿಯಾಗಿದ್ದರು. ಭಾರತ ತಲುಪಿದ ಮೇಲೆ ಸ್ವಲ್ಪ ಕಾಲ ದೇಶದಲ್ಲಿ ಸುತ್ತಾಡಿದರು. ಅದು 1901 ವರ್ಷ. ಕಾಂಗ್ರೆಸ್ ಮಹಾಸಭೆ ದಿನ್ಶಾ ವಾಚಾ ಅವರ ಅಧ್ಯಕ್ಷತೆಯಲ್ಲಿ ಕಲ್ಕತ್ತಾದಲ್ಲಿ ಸೇರ್ತಾ ಇತ್ತು. ಆ ಸಭೆಗೆ ಹೋದರು ಗಾಂಧಿ. ಅವರಿಗೆ ಕಾಂಗ್ರೆಸ್ ಮಹಾಸಭೆಯ ಮೊದಲನೇ ಅನುಭವ. ಇವರು ಮುಂಬೈಯಿಂದ ಹೋಗುವಾಗ ಸರ್ ಫಿರೋಜ್ ಶಾ ಮೆಹ್ತಾ ಪ್ರಯಾಣ ಮಾಡ್ತಾ ಇದ್ದರಲ್ಲ, ಅದೇ ರೈಲು ಗಾಡಿಯಲ್ಲಿ ಪ್ರಯಾಣ ಮಾಡಿದರು. ಅವರೊಂದಿಗೆ ದಕ್ಷಿಣ ಆಫ್ರಿಕಾ ಕೆಲವು ವಿಷಯಗಳನ್ನು ಮಾತಾಡಬೇಕಾಗಿತ್ತು. ಅವರು ಅತ್ಯಂತ ರಾಜವೈಭವದಿಂದ ಜೀವನ ನಡೆಸಿದ್ದು ನನಗೆ ಗೊತ್ತಿತ್ತು ಅಂತ ಬರೀತಾರೆ. ಅವರು ತಮಗಾಗಿಯೇ ಒಂದು ವಿಶೇಷ ಗಾಡಿ ಮಾಡಿಕೊಂಡಿದ್ರಂತೆ. ಮಧ್ಯ ಮಾರ್ಗದೊಳಗೆ ಸ್ವಲ್ಪ ಕಾಲ ಅವರು ಗಾಡಿಯಲ್ಲಿ ಕುಳಿತು ಮಾತಾಡಬೇಕು ಅಂತ ಸೂಚನೆ ಆಯಿತು. ಅವರು ಎಷ್ಟು ಚೆಂದ ದಾಖಲೆ ಮಾಡ್ತಾರೆ ಅದನ್ನಂತ ಮೊದಲೇ ಗೊತ್ತಾಗಿದ್ದ ಸ್ಟೇಷನ್ನಲ್ಲಿ ಅವ್ರ ಗಾಡಿಗೆ ಹೋಗಿ ಅವರನ್ನು ಕಂಡರು. ಅವರೊಂದಿಗೆ ದಿನ್ಶಾ ವಾಚಾ ಮತ್ತು ಸರ್ ಚಿಮನ್ಲಾಲ್ ಸೆಟಲ್ ವಾರ್ಡ್ ಇವರೆಲ್ಲ ಕೂತಿದ್ರು. ರಾಜಕೀಯ ವಿಷಯಗಳನ್ನು ಚರ್ಚೆ ಮಾಡ್ತಾಯಿದ್ರು. ಸರ್ ಫಿರೋಜ್ ಶಾ ಗಾಂಧೀಜಿ ನೋಡಿದ ತಕ್ಷಣ, ಗಾಂಧಿ ನಿಮಗಾಗಿ ನಾನು ಏನೂ ಮಾಡೋಂಗೆ ಕಾಣಿಸಲ್ಲ, ನೀವು ಹೇಳೋ ನಿರ್ಣಯವನ್ನೇನೋ ಅಂಗೀಕರಿಸ್ತೇವೆ, ಆದರೆ ನಮ್ಮ ದೇಶದಲ್ಲಿಯೇ ನಮಗೆ ಯಾವ ಹಕ್ಕು ಇದ್ದಾವೆ, ನಮ್ಮ ದೇಶದಲ್ಲಿ ನಮಗೆ ಅಧಿಕಾರ ದೊರೆಯುವವರಿಗೆ ವಸಾಹತುಗಳಲ್ಲಿ ನಿಮ್ಮ ಸ್ಥಿತಿ ಉತ್ತಮ ಆಗೋದಿಲ್ಲ ಅನ್ನೋ ನನ್ನ ನಂಬಿಕೆ ಅಂತ ಹೇಳಿಬಿಟ್ರು. ಅದನ್ನು ಕೇಳಿ ಗಾಬರಿ ಆಗಿಬಿಟ್ಟಿತ್ತು ಗಾಂಧೀಜಿಗೆ. ಸೆಟಲ್ ಮಾಡೋರು ಹಂಗೆ ಹೇಳಿಬಿಟ್ರು. ದಿನ್ಶಾರ್ ಅವರು ಇವ್ರನ್ನ ದಯಾದೃಷ್ಟಿಯಿಂದ ನೋಡಿದರು. ಫಿರೋಜ್ ಶಾರನ್ನು ಒಪ್ಪಿಸೋಕೆ ಪ್ರಯತ್ನ ಮಾಡಿದ್ರು ಇವರು. ಆದರೆ ಮುಂಬೈನ ಅನಭಿಷಕ್ತ ರಾಜ ಅವರು ಅವ್ರನ್ನ ಒಪ್ಪಿಸೋದಂದ್ರೆ ಹೇಗೆ ಆಯಿತು, ಸಭೆ ನಿರ್ಣಯ ಆದರೂ ಇಡಿ ಅಂತ ಹೇಳಿ ಅವಕಾಶ ಸಿಕ್ಕದಕ್ಕೆ ತೃಪ್ತಿ ಆಗಬೇಕಾಯಿತು. ಪ್ರೋತ್ಸಾಹ ಕೊಡಬೇಕಂತ ವಾಚ ಹೇಳಿದ್ರಂತೆ, ನಿಮ್ಮ ನಿರ್ಣಯ ಸ್ವಲ್ಪ ತೋರಿಸ್ತೀರಿ ನನಗೆ ಅಂತ ಹೇಳಿ ಹೋದರು. ಅವ್ರನ್ನ ವಂದಿಸಿ ಮುಂದಿನ ಸೆಷನ್ನಲ್ಲಿ ಗಾಂಧಿ ಬೇರೆ ಕಂಪಾರ್ಟ್ಮೆಂಟಿಗೆ ಹೋದರು. ಕಲ್ಕತ್ತಾ ಸೇರಿಕೊಂಡ್ರು. ಅಧ್ಯಕ್ಷರನ್ನು ಸ್ವಾಗತ ಸಮಿತಿಯವರು ವೈಭವದಿಂದ ಅವ್ರು ಬಿಡಾರೆ ಕರ್ಕೊಂಡು ಹೋದರು. ನಾನು ಎಲ್ಲಿ ಇಳ್ಕೋಬೇಕು ಅಂತ ಸ್ವಯಂ ಸೇವಕನ ಕೇಳಿದ್ರಂತಿವರು. ಆತ ರಿಪ್ಪನ್ ಕಾಲೇಜಿಗೆ ಕರ್ಕೊಂಡು ಹೋದ. ಅದು ಪ್ರತಿನಿಧಿಗಳ ಬಿಡಾರ ಆಗಿತ್ತು. ಅದೃಷ್ಟ ಚೆನ್ನಾಗಿತ್ತು ಗಾಂಧೀಜಿದು. ಲೋಕಮಾನ್ಯ ತಿಲಕರು ಅಲ್ಲೇ ಇಳ್ಕೊಂಡಿದ್ರು. ಸಹಜವಾಗಿ ಏನಾಗ್ತಿತ್ತು, ಲೋಕಮಾನ್ಯ ತಿಲಕರು ಎಲ್ಲಿರ್ತಾರೋ ಅಲ್ಲೊಂದು ದರ್ಬಾರ್ ಇದ್ದಂಗೆ ಇರ್ತಿತ್ತಂತೆ. ಅದು ಗಾಂಧಿ ಹೇಳ್ತಾರೆ, ನಾನೇನಾದರೂ ಒಬ್ಬ ಚಿತ್ರಕಾರ ಆಗಿದ್ದರೆ ಹಾಸಿಗೆ ಮೇಲೆ ಅವರು ಕೂತುಕೊಳ್ತಂತೆ ಚಿತ್ರ ಬಿಡಿಸ್ತಾ ಇದ್ದೆ. ಅಸಂಖ್ಯಾತ ಜನರ ಪೈಕಿ ಒಬ್ಬರು ಮಾತ್ರ ನೆನಪಿದ್ದದ್ದು, ಅಮೃತ ಬಜಾರ್ ಪತ್ರಿಕೆ ಸಂಪಾದಕರಾದಂಥ ಬಾಬು ಮೋತಿಲಾಲ್ ಘೋಷರು. ಅವ್ರ ಜೋರಾದ ನಗು ಧ್ವನಿ ಅದು ಮರೆಯೋಗಿರಲಿಲ್ಲ. ಆದರೆ ಬಿಡಾರ ಸ್ಥಿತಿಗತಿಗಳನ್ನು ಕೂರು ಸ್ವಲ್ಪ ಬರೀಬೇಕು. ಆ ಸ್ವಯಂ ಸೇವಕರು ಒಬ್ಬರಿಗೊಬ್ಬರು ಅಡ್ಡಿ ಮಾಡ್ತಾಯಿದ್ರು. ಒಬ್ಬನಿಗೊಂದು ಕೆಲಸ ಹೇಳಿದರೆ ಅದು ಇನ್ನೊಬ್ಬನಿಗೆ ಹೇಳ್ತಾ ಇದ್ದ, ಅವನು ಮೂರನೇದು ಅವನಿಗೆ, ಮೂರನೇದು ನಾಲ್ಕನೇ ಹೇಳ್ತಿದ್ದ. ಪಾಪ ಪ್ರತಿನಿಧಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಅದು ಗಾಂಧೀಜಿ ಏನು ಮಾಡಿದರು, ಸೇವೆ ಅಂದರೆ ಏನು ಅಂತ ಹೇಳ್ಕೊಡ್ಬೇಕು. ಸೇವೆ ಅನ್ನೋದು ಇದ್ದಕ್ಕಿದ್ದಂತೆ ನಾಯಿ ಕೊಡೆ ಹಂಗೆ ಬೆಳೆಯೋಲ್ಲ. ಅದು ಮೊದಲು ಇಚ್ಛೆ ಇರಬೇಕು, ಆನಂತರ ಅನುಭವ ಅಭ್ಯಾಸ ಆಗಬೇಕು. ಅವರಲ್ಲಿ ಅನುಭವ ಇರಲಿಲ್ಲ. ಕಾಂಗ್ರೆಸ್ ವರ್ಷದಲ್ಲಿ 3 ದಿನ ಸಭೆ ಸೇರಿ ಅಂತ ನಿದ್ರೆ ಮಾಡಿಬಿಡ್ತಿತ್ತು. ವರ್ಷಕ್ಕೊಂದ್ಸಲ 3 ದಿವಸ ಸೇರೋ ಪ್ರದರ್ಶನದಿಂದ ಯಾವ ತರಬೇತಿ ದೊರೆತಿತ್ತು? ಪ್ರತಿನಿಧಿಗಳು ಸ್ವಯಂ ಸೇವಕರು ಹಾಗೇ ಇದ್ದರು. ಅವ್ರಿಗೂ ಉತ್ತಮವಾದಂಥ ಹೆಚ್ಚು ಕಾಲ ಸಿದ್ಧತೆ ಇರಲಿಲ್ಲ. ಅವ್ರು ಯಾವ ಕಾರ್ಯವನ್ನು ತಾವೇ ಮಾಡ್ಕೋತಾ ಇರಲಿಲ್ಲ. ಇಲ್ಲಿ ಸಹ ಅಸ್ಪೃಶ್ಯತೆ ಸಾಕಷ್ಟು ಪ್ರಮಾಣದಲ್ಲಿತ್ತು. ತಮಿಳರ ಪಾಕಶಾಲೆ ಉಳಿದ ಪಾಕಶಾಲೆಗಿಂತ ದೂರ ಇತ್ತು. ತಮಿಳು ಪ್ರತಿನಿಧಿ ಊಟ ಮಾಡುವಾಗ ಬೇರೆಯವ್ರು ನೋಡಿದರೆ ಸಹ ಅವ್ರಿಗೆ ಮೈಲಿಗೆ ಉಂಟಾಗ್ತಿತ್ತು. ಆದ್ದರಿಂದ ಅವ್ರಿಗೆ ಕಾಲೇಜ್ ಆವರಣದಲ್ಲಿ ಕಿಟ್ಟಿಗೆ ಗೋಡೆಗಳಿಂದ ಮರೆಯಾದಂಥ ಒಂದು ಅಡುಗೆ ಮನೆಯನ್ನು ಮಾಡಿದರು. ಅದರಲ್ಲಿ ಹೊಗೆ ತುಂಬಿ ಉಸಿರಾಡಿಸೋದು ಕಷ್ಟ ಆಗಿತ್ತು. ಅಡುಗೆ ಮನೆ, ಸ್ನಾನದ ಮನೆ, ಬಚ್ಚಲ ಮನೆ ಎಲ್ಲೂ ಅದೇ ಆಗಿತ್ತು. ಇದೊಂಥರ ನನಗೆ ವರ್ಣಧರ್ಮದ ಆಭಾಸ ಅಂತ ತೋರಿಸ್ತು ಅಂತ ಬರೀತಾರೆ. ಕಾಂಗ್ರೆಸ್ ಪ್ರತಿನಿಧಿಗಳಲ್ಲೇ ಇಂಥ ಅಸ್ಪೃಶ್ಯತೆ ಇದ್ದ ಮೇಲೆ ಇವ್ರನ್ನ ಆರಿಸಿ ಕಳಿಸಿದಂಥ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಇರಬೇಕು ಅಂತ ಯೋಚನೆ ಮಾಡಿದರು. ಕೊಳೆ ಅಂತೂ ಅಸಾಧ್ಯ ಕೊಳೆ. ಎಲ್ಲಿ ನೋಡಿದಲ್ಲಿ ನೀರು ಹಳ್ಳ ಹಳ್ಳ ನಿಂತ್ಕೊಂಡಿರ್ತಿತ್ತು. ಕಕ್ಕಸ್ಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದವು. ಅವು ದುರ್ಗಂಧ ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅಂತದೆ ಅಂತಾರೆ ಗಾಂಧಿ. ಸ್ವಯಂ ಸೇವಕ ತೋರಿಸಿದ್ರಂತೆ. ಆತ ಸ್ಪಷ್ಟವಾಗಿ ಹೇಳಿದಂತೆ, ನಮ್ಮ ಕೆಲಸ ಅಲ್ಲ, ಜಾಡಮಾಲಿ ಕೆಲಸ ಅಂದ. ಗಾಂಧೀಜಿ ಹಾಗಾದ್ರೆ ಒಂದು ಪೊರಕೆ ಕೊಡಿ ಅಂತ ಕೇಳಿದರು. ಆಶ್ಚರ್ಯದಿಂದ ಇವನೇ ನೋಡಿದವನು, ಒಂದು ಪೊರಕೆ ಕೊಡಪ್ಪ ನೀನು ಅಂಥೇಳಿ ತಾವೇ ಕಕ್ಕಸ್ಸನ್ನು ಶುದ್ಧಿ ಮಾಡಿದರು. ಅದು ನನ್ನಷ್ಟಕ್ಕೇ ಆಯಿತು. ಜನರ ಗುಂಪು ಜಾಸ್ತಿ ಆಗಿತ್ತು, ಕಕ್ಕಸ್ಗಳು ಕಡಿಮೆ ಆದ್ದರಿಂದ ಪದೇ ಪದೇ ಶುದ್ಧಿ ಮಾಡೋದು ಅವಶ್ಯಕವಾಗಿತ್ತು. ಇದು ನನ್ನ ಶಕ್ತಿಗೆ ಮೀರಿದಂಥ ಕೆಲಸ ಆಗಿತ್ತು. ಆದರೆ ನಾನು ನನ್ನ ಕಾರ್ಯವನ್ನು ಮಾಡಿಕೊಂಡು ತೃಪ್ತಿ ಆಗಬೇಕಾಯಿತು. ಇತರರು ಆ ದುರ್ಗಂಧವನ್ನು, ಕೊಳಕನ್ನು ಮನಸ್ಸಿಗೆ ಹಚ್ಚಿಕೊಂಡಂತೆ ಕಾಣಿಸ್ಲಿಲ್ಲ ಅಂತ ಬರೀತಾರೆ. ಇದನ್ನು ಗಮನಿಸಬೇಕು, ಆಗಿನ ಕಾಲಕ್ಕೆ ಇದು. ಇಷ್ಟೇ ಅಲ್ಲ, ಕೆಲವು ಪ್ರತಿನಿಧಿಗಳು ಕೂಡ ತಮ್ಮ ಕೊಠಡಿಗಳ ಹೊರ ಆವರಣವನ್ನೇ ರಾತ್ರಿ ಹೊತ್ತು ಪೈಖಾನೆ ಸ್ಥಳ ಮಾಡಿಕೊಂಡಿದ್ರು. ಪ್ರಾತಃಕಾಲ ಆ ಸ್ಥಳಗಳನ್ನೆಲ್ಲ ಸ್ವಯಂ ಸೇವಕರು ತೋರಿಸಿದಾಗ ಸ್ವಚ್ಛತೆ ಕಾರ್ಯ ಮಾಡೋದಕ್ಕೆ ಯಾರೂ ಬರಲಿಲ್ಲ ಅಂತ ದಾಖಲೆ ಮಾಡ್ತಾರೆ.
ಗಾಂಧೀಜಿ ತಾವೇ ಸ್ವಚ್ಛ ಮಾಡೋಕ್ಕೆ ಶುರು ಮಾಡಿದಾಗ ಆ ಗೌರವಕ್ಕೆ ಭಾಗಿಯಾಗೋದಕ್ಕೂ ಯಾರೂ ಸಿದ್ಧ ಆಗಲಿಲ್ಲ.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಈಗ ಕೇಳಿ ಶಾಂತಾ ಜಯತೀರ್ಥ ಅವರು ಹಾಡಿರುವ ಮೀರಾ ಭಜನ್.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.

ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದ ಇಂದಿನ ಈ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ನಮ್ಮ ನಿಲಯದಿಂದ ಇಂದು ಸಂಜೆ ಮೂಡಿ ಬರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:51 ಕೃಷಿರಂಗ, ಬೇಸಿಗೆಯಲ್ಲಿ ಹಿಪ್ಪು ನೇರಳೆಯಲ್ಲಿ ಬಾಧಿಸುವ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಯಶಿಕಾ ಎಂಪಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಕ್ಕಮೇಳ ವಾದನ. 7:45 ಸಿರಿಗಂಧ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಇಂದು ರಾತ್ರಿ 9:15 ಎಂ ಪ್ರಭಾಕರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪ್ರಸಾದ್ ಅವರಿಂದ ವೀಣಾ ವಾದನ ಪ್ರಸಾರವಾಗುವುದು.

ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಇಲ್ಲಿಗೆ ನಮ್ಮ ನಿಲಯದ ಈ ಬೆಳಗಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಈಗ ಸಮಯ 3:02. ನಾನೂರ 90.1 meters ಅಂದರೆ 612 kHz ತರಂಗಾಂತರದಲ್ಲಿ ಹಾಗೂ DRM ತರಂಗಾಂತರ 603 kHz ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಗಿರ್ಮಿಟ್ ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾಗುವುದು. ಆತ್ಮೀಯ ಕೇಳುಗರಿಗೆ ಸವಿತಾ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಶುಭ ದಿನ ನಿಮ್ಮದಾಗಲಿ.

ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ, ಪ್ರಶ್ನೆಯನ್ನ ಕೇಳಿದ್ವಿ, ಗುಂಪಿಗೆ ಸೇರದ ಪದ ಯಾವುದು ಅಂತ. ತುಂಬಾ ಈಸಿ ಇದೆ, ತುಂಬಾ ಪಟ್ ಪಟ್ ಪಟ್ ಅಂತ ಕನ್ಫ್ಯೂಷನ್ ಇಲ್ಲದೆ ಉತ್ತರ ಕೊಟ್ಬಿಡ್ತೀರಾ ಅಂತ ಅನ್ಕೊಂಡಿದ್ದೆ. ಬಟ್ ಈ ಪ್ರಶ್ನೆಗೆ ನಮ್ಮ ಕೇಳುಗರು ತುಂಬಾನೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ, ಎಲ್ಲ ಸೂಪರ್ ಡೂಪರ್ ಹಿಟ್ ಚಿತ್ರಗಳು ಆಗಿತ್ತು. ಗುಂಪಿಗೆ ಸೇರದ ಪದ ಯಾವುದು ಅಂತ, ಅಭಿ, ಅಪ್ಪು, ಆಕಾಶ್, ಅರಸು, ಇದರಲ್ಲಿ ಯಾವುದು ಅಂತ ಕೇಳಿದೆ. ಸರಿಯಾದ ಉತ್ತರವನ್ನು ಕೊಟ್ಟಿರೋರ ಹೆಸರನ್ನ ಫಸ್ಟ್ ನೋಡ್ಬಿಡೋಣ. ಬಿಂದು ಪ್ರಕಾಶ್, ಹಾಗೆ ಸುಜಾತ ಗೋಪಾಲ್ ಭುವನೇಶ್ವರಿ ನಗರದಿಂದ, ರವೀಂದ್ರ ಇಂಜಿನಿಯರಿನಿಂದ, ಹಾಗೆ ಮಹೇಶ್ ಪ್ರೇಕ್ಷಾ ಹಾಸನಿಂದ, ಹಾಗೆ ಆಶಾ ಶೆಣೈ, ಮತ್ತೆ ರಂಜಿತಾ ಪುತ್ತೂರಿನಿಂದ, ಸುನಂದಾ ಸ್ಕಂದ ಲೇಔಟ್ನಿಂದ, ಹಾಗೆ ಎಚ್ ಎಸ್ ಮೂರ್ತಿ, ಮಂಜು ದೇವಲ್ಕೆರೆಯಿಂದ, ಹಾಗೆ ಮಂಗಳಾ ಮೈಸೂರಿನಿಂದ, ಹಾಗೆ ರಮ್ಯಾ ಚಿಕ್ಕಮಗಳೂರಿನಿಂದ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ, ವೀಣಾ ಶಂಕರ್ ಕೊಡಗು ಸೋಮವಾರ ಸಂತೆಯಿಂದ, ಹಾಗೆ ನಾಗರಾಜ್ ಚೌಧರಿ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಪ್ರೀತಿಯಿಂದ ಅಭಿನಂದನೆಗಳು. ಕನ್ಫ್ಯೂಷನ್ ಎಲ್ಲ ಆಯಿತು ಅಂತ ನೋಡೋದಾದರೆ ಉತ್ತರ ಹೇಳ್ಬಿಡ್ತೀನಿ ಫಸ್ಟು ಯಾವುದು ಅಂತ. ಉತ್ತರ ಅಪ್ಪು. ಅಪ್ಪು ಯಾಕೆ ಅಂತ ನೋಡೋದಾದರೆ ಅಭಿ, ಆಕಾಶ್, ಅರಸು, ಅಪ್ಪು ಈ ನಾಲ್ಕು ಚಿತ್ರದಲ್ಲೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ನಟಿಸಿದ್ದಾರೆ, ನಾಯಕ ನಟನಾಗಿ ನಟಿಸಿದ್ದಾರೆ. ಆದರೆ ಅಪ್ಪು ಚಿತ್ರದಲ್ಲಿ ಅವರಿಗೆ ನಾಯಕಿಯಾಗಿ ರಕ್ಷಿತಾ ಅವರು ನಟಿಸಿದ್ದಾರೆ. ಉಳಿದ ಮೂರು ಚಿತ್ರಗಳಲ್ಲಿ ರಮ್ಯಾ ಅವರು ನಟಿಸಿದ್ದಾರೆ. ರಮ್ಯಾ ಅವರು ಅಭಿ, ಆಕಾಶ್, ಅರಸು ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಾಯಕಿಯಾಗಿ ನಟಿಸಿದರೆ, ಅಪ್ಪು ಚಿತ್ರದಲ್ಲಿ ರಕ್ಷಿತಾ ಅವರ ನಾಯಕಿಯಾಗಿ ನಟಿಸಿದರು. ಸೊ ಗುಂಪಿಗೆ ಸೇರದ ಪದ ಅಪ್ಪು ಆಗಿತ್ತು. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡದ್ದು, ಯಾವ ಆದಿ ಅಂತ ಕಳಿಸಿದ್ದೀರಾ, ಅರಸು ಅಂತ ಕಳಿಸಿದ್ದೀರಾ, ಅಭಿ ಅಂತ ಕಳಿಸಿದ್ದೀರಾ. ಬಟ್ ಇಲ್ಲ, ಸರಿಯಾದ ಉತ್ತರ ಅಪ್ಪು ಅಂತ ಆಗಿತ್ತು. ಹಾಗೆ ಸುಧಾ ನಾರಾಯಣ್ ಅವರ ಉತ್ತರ ಕೂಡ ಈಗ ಬಂದು ತಲುಪ್ತಾ ಇದೆ. ತುಂಬ ಲೇಟಾಗಿ ಕಳಿಸಿದವರು ಉತ್ತರನ ಪರಿಗಣಿಸಲಾಗುವುದಿಲ್ಲ. ಮೊದಲು ಉತ್ತರ ಯಾರು ಕಳಿಸಿರ್ತೀರಾ ಅವರ ಹೆಸರನ್ನು ಮಾತ್ರ ಪರಿಗಣಿಸಲಾಗುತ್ತೆ. ಈಗ ಸರಿಯಾದ ಉತ್ತರವನ್ನು ಕಳಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ಪ್ರಶ್ನೆ ಕೂಡ ಸಿನಿಮಾಗೆ ಸಂಬಂಧಿಸಪಟ್ಟಿದ್ದು, ಹಾಗೆಯೇ ಒಂದು ಕವಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು. ರೈತರ ಜನಪ್ರಿಯ ಗೀತೆ ಎಂದೇ ಹೆಸರಾದ ನೇಗಿಲ ಹಿಡಿದು ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಹಾಡನ್ನ ಬರೆದವರು ಯಾರು? ಈ ಉತ್ತರ, ಈ ಹಾಡನ್ನ ಒಂದು ಸಿನಿಮಾದಲ್ಲಿ ಕೂಡ ಅಳವಡಿಸ್ಕೊಂಡಿದ್ದಾರೆ, ಅದಕ್ಕೆ ಸಿನಿಮಾಗೆ ಸಂಬಂಧಿಸಿದ್ದು ಅಂತ ಹೇಳಿದ್ದು. ರೈತರ ಜನಪ್ರಿಯ ಗೀತೆ ಎಂದೇ ಹೆಸರಾದ ನೇಗಿಲ ಹಿಡಿದು ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಹಾಡನ್ನ ಬರೆದ

ಅವರು ಯಾರು, ಉತ್ತರವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಮೂಡಿ ಬರ್ತಾ ಇದೆ ಅಪ್ಪು ಚಿತ್ರದಿಂದ ಜಾಲಿ ಗೋ ಜಾಲಿ ಗೋ ಅನ್ನೋ ಗೀತೆ, ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಹೊಂಬಿಸಿಲು ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ರೈತರ ಜನಪ್ರಿಯ ಗೀತೆ ಎಂದೇ ಹೆಸರಾದ ನೇಗಿಲ ಹಿಡಿದು ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಹಾಡನ್ನ ಬರೆದವ್ರು ಯಾರು ಅಂತ, ಸರಿಯಾದ ಉತ್ತರವನ್ನ ಯಾರು ನಮಗೆ ಟೈಪ್ ಮಾಡಿ ಕಳಿಸಿದ್ದಾರೆ ಅಂತ ಮೊದಲು ನೋಡೋಣ. ರಘುನಾರಾಯಣ್, ಹಾಗೆ ರವಿ ಬಟ್ಲೇರಿಯಿಂದ, ಸುಬಾನ್ಕೋರಿ ಹಂಪಸಾಗರದಿಂದ, ಮಾರುತಿ ವಾಲ್ಮೀಕಿ, ಹಾಗೇನೆ ನೋಬಲ್ ಟೇಲರ್ ಮುನಿರಾಬಾದ್ನಿಂದ, ಮಹೇಶ್ ಬಿಸಿಸಿ ಲೇಔಟ್ನಿಂದ, ಎನ್ಎಸ್ ನರಸಿಂಹಸ್ವಾಮಿ ಗೋವಿಂದರಾಜ್ ನಗರ, ಹಾಗೆ ನಾಗೇಂದ್ರ ಈಚಲಬೀಡು ವೆಂಕಟೇಶ್ ಕೋಲಾರದಿಂದ, ಬಿಎನ್ ವೆಂಕಟೇಶ್ ಕೋಲಾರದಿಂದ, ಕೆಸಿ ಚಿಕ್ಕಣ್ಣ, ಹಾಗೆ ಸವಿತಾ ಈಶ್ವರ್ ಶ್ರೀನಿವಾಸ್ ಹೊಸಕೋಟೆಯಿಂದ, ಸುಜಾತ ಕೆ ನಟರಾಜ್ ಸುಭಾಷ್ ಬೂದಿಹಾಳಿಂದ, ಹಾಗೆ ಸುಮನಾ ರಮಾನಂದ ಕೊಯಮತ್ತೂರಿನಿಂದ, ಶಿವಶಂಕರಪ್ಪ ಹೂಗಾರ್ ಲಿಂಗಸ್ಗೂರ್ನಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದ್ರೆ, ಈ ಹಾಡನ್ನು ಬರೆದವರು ರಾಷ್ಟ್ರಕವಿ ವಿಶ್ವಮಾನವ ನಮ್ಮ ಕೆ ವಿ ಪುಟ್ಟಪ್ಪ ಕುವೆಂಪುರವರು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಈ ಹಾಡನ್ನು ಬರೆದಿದ್ರು. ಈಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ, ಯಾವ ಚಿತ್ರದಲ್ಲಿ ಸುದೀಪ್ ಅವರು ಕಾರ್ಪೊರೇಟ್ ಮೇಯರ್ ನಂತರ ಶಿಕ್ಷಣ ಸಚಿವರಾಗಿ ನಟಿಸಿದ್ದಾರೆ? ಯಾವ ಚಿತ್ರದಲ್ಲಿ ಸುದೀಪ್ ಅವರು ಕಾರ್ಪೊರೇಟ್ ಮೇಯರ್ ಆಗಿ ನಂತರ ಶಿಕ್ಷಣ ಸಚಿವರಾಗಿ ನಟಿಸಿದ್ದಾರೆ ಅಂತ ನೀವು ನಮಗೆ ಉತ್ತರ ಕಳಿಸ್ಬೇಕು 9480901013ಗೆ. ನಿಮಗಿರುವ ಸಮಯಾವಕಾಶ, ಈ ಒಂದು ಗೀತೆಯ ಸಮಯ ಮೂಡಿ ಬರ್ತಾ ಇದೆ. ಕಾಮನಬಿಲ್ಲು ಚಿತ್ರದಿಂದ ಅಶ್ವಥ್ ಸಿ ಅವರ ಗಾಯನದಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ಗೀತೆ.

ಯಾವ ಚಿತ್ರದಲ್ಲಿ ಸುದೀಪ್ ಅವರು ಕಾರ್ಪೊರೇಟರ್ ಆಗಿ ನಂತರ ಶಿಕ್ಷಣ ಸಚಿವರಾಗಿ ನಟಿಸಿದ್ದಾರೆ ಅಂತ ಹುಂಬಿಸಿಲಿನಲ್ಲಿ ಪ್ರಶ್ನೆಯನ್ನ ಕೇಳಿದ್ವಿ. ಸರಿಯಾದ ಉತ್ತರವನ್ನ ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ಮೊಹಮ್ಮದ್ ಉಮರ್, ಜಡೇಶ್ ಅಂಬಿಗನೂರು ಬಳ್ಳಾರಿಯಿಂದ, ಜಗದಾಂಬಿಕಾ ಹಂಸವೇಣಿ, ಎನ್ ಜಿ ಬಸವರಾಜ್, ಹಾಗೆ ವತ್ಸಲಾಮೂರ್ತಿ, ವೇದಾ ಶೆಟ್ಟಿ, ಮಂಜು ಪಾವಗಡದಿಂದ, ಹಾಗೆ ಹಸನ್ ಸಾಬ್ ರಾಕೇಶ್ ಹರಿಹರದಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಉಮೇಶ್ ದೇವರ ಚಿಕ್ಕನಹಳ್ಳಿಯಿಂದ, ಅನಂತಮೂರ್ತಿ ಶೃಂಗೇರಿಯಿಂದ, ಹಾಗೆ ಸದಾನಂದ್ ತಿಪ್ಟೂರಿನಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ಹಾಗೆ ಬೇರೆ ಉತ್ತರಗಳು ಕೂಡ ಬಂದಿದೆ, ಸರಿಯಾದ ಉತ್ತರವನ್ನು ಕಳುಹಿಸಿದ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದು ಆಗಿತ್ತು ಅಂತ ನೋಡೋದಾದರೆ ಕಿಚ್ಚ. ಕಿಚ್ಚ ಚಿತ್ರದಲ್ಲಿ ಸುದೀಪ್ ಅವರು ಕಾರ್ಪೊರೇಟರ್ ಆಗಿ, ಮೇಯರ್ ಆಗಿ, ನಂತರ ಕಾರ್ಪೊರೇಟರ್ ಶಿಕ್ಷಣ ಸಚಿವರಾಗಿ ತೆರೆಯಲ್ಲಿ ಕಾಣಿಸ್ಕೊಂಡಿದ್ದರು. ಸರಿಯಾದ ಉತ್ತರ ಕಳುಹಿಸಿದ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಈ ಚಿತ್ರವನ್ನು 2004 ತೆರೆ ಕಂಡಿತ್ತು. ಈ ಚಿತ್ರ ನಾಗೇಂದ್ರ ಮಾಗಡಿಯವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ತಾರಾ ಬಳಗದಲ್ಲಿ ಸುಜಾತ, ಹಾಗೆಯೇ ಕಿಚ್ಚ ಸುದೀಪ್ ಮುಂತಾದವರು ನಟಿಸಿದರು.

ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯಾಗಿ ಮೂಡಿ ಬರ್ತಾ ಇದೆ. ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೆಯ ಪದಕ್ಕೆ ನಾಲ್ಕನೆಯ ಪದವನ್ನು ನೀವು ಸಂದೇಶದ ಮೂಲಕ ಕಳಿಸಬೇಕು. ಮೊದಲೆರಡು ಪದ ಹೀಗಿದೆ: ಷಟ್ಪದಿ ಬ್ರಹ್ಮ ರಾಘವಾಂಕ, ಚುಟುಕುಗಳ ಬ್ರಹ್ಮ ಯಾವುದು ಅಂತ ನೀವು ಬರೆದು ಕಳಿಸ್ಬೇಕು. ಷಟ್ಪದಿ ಬ್ರಹ್ಮ ರಾಘವಾಂಕ ಆದರೆ ಚುಟುಕುಗಳ ಬ್ರಹ್ಮ ಡ್ಯಾಶ್ ಅನ್ನೋದು ನಮ್ಮ ಪ್ರಶ್ನೆ, ಯಾರು ಅಂತ ನೀವು ಉತ್ತರವನ್ನು ಬರೆದು ಕಳಿಸ್ಬೇಕು ಸಂದೇಶದ ಮೂಲಕ. ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ ನಿಮಗೆ, 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ಸರಿಯಾದ ಉತ್ತರ ಹಾಗೂ ನಿಮ್ಮ ಊರಿನ ಹೆಸರೊಂದಿಗೆ ನಿಮ್ಮ ಉತ್ತರವನ್ನು ಟೈಪಿಸಿ ಕಳಿಸಿ ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ ಕಿಚ್ಚ ಚಿತ್ರದಿಂದ. ಹರಿಹರನ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ.

ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವಿದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ಷಟ್ಪದಿ ಬ್ರಹ್ಮ ರಾಘವಾಂಕ ಆದರೆ ಚುಟುಕುಗಳ ಬ್ರಹ್ಮ ಯಾರು ಅಂತ ಕೇಳಿದ್ದೆ. ಚುಟುಕುಗಳ ಬ್ರಹ್ಮ ಯಾರು ಅಂತ ತುಂಬ ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ.

ಸರಿಯಾದ ಉತ್ತರವನ್ನು ಕೊಟ್ಟವರು ಮಹೇಂದ್ರ ತೆಲಗರಹಳ್ಳಿ, ರಾಧಾಕೃಷ್ಣ ಚಲ್ಲಹಳ್ಳಿ, ಹಾಗೆ ಸಹನಾ ಬೆಂಗಳೂರಿನಿಂದ, ಇಂದುಮತಿ ಹರಿಹರದಿಂದ, ಸಿಎನ್ ಲಕ್ಷ್ಮಣ್ ನೇತ್ರ, ಎಂ ಶಿವಮ್ಮ ರಮ್ಯ ನೆಲಮಂಗಲದಿಂದ, ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಅರಕೆರೆಯಿಂದ ಪಂಡಿತ್ ಅಣ್ಣಪ್ಪ ಸಾರ್ವಾಡ್, ಹಾಗೆ ಸುಪ್ರೀತ್ ದಯಾನಂದ್ ಕೆರೆ ತೊಣ್ಣೂರಿನಿಂದ, ಬಿಎಂ ವಿಶ್ವನಾಥ್ ಬಳ್ಳಾರಿಯಿಂದ, ಮಾರುತಿ ವಾಲ್ಮೀಕಿ ಕೊಪ್ಪಳದಿಂದ, ಹಾಗೆಯೇ ಮುಕುಂದ ಯಲಹಂಕದಿಂದ, ಶ್ರೀಲಕ್ಷ್ಮೀ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಹಾಗೆ ಅರುಣ್ ರಾವ್ ಮುಂಬೈಯಿಂದ, ನಾಗೇಂದ್ರ ಈಚಲಬೀಡು ಮೊಹಮ್ಮದ್ ಆಜಮ್ ಹೊಸಪೇಟೆಯಿಂದ, ಹಾಗೆ ಚಿತ್ರ ಭದ್ರಾವತಿಯಿಂದ, ರೇಖಾ ಯಲಹಂಕದಿಂದ, ಹಾಗೆ ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿ, ಹಾಗೆ ಡಾಕ್ಟರ್ ಸುರೇಶ್ ದಾವಿದಪ್ಪ ಭಂಡಾರ್ಕರ್ ಕಲಬುರಗಿಯಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಷಟ್ಪದಿ ಬ್ರಹ್ಮ ರಾಘವಾಂಕ ಆದರೆ ಚುಟುಕುಗಳ ಬ್ರಹ್ಮ ಅಂತ ದಿನಕರ್ ದೇಸಾಯಿ ಅವರನ್ನು ಕರೀತಾ ಇದ್ರು. ಇವರು ನಾಲ್ಕು ಸಾಲುಗಳ ಚುಟುಕುಗಳ ಕವನಗಳ ಮೂಲಕ ಸಮಾಜದ ಡೊಂಕುಗಳನ್ನು, ರಾಜಕೀಯ ವಿದ್ಯಮಾನಗಳನ್ನು ಮತ್ತು ಸಾಮಾನ್ಯ ಜನರ ನೋವುಗಳನ್ನು ಮಾರ್ಮಿಕವಾಗಿ ತೀಕ್ಷ್ಣವಾಗಿ ಚಿತ್ರಿಸಿದವರಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಹುಟ್ಟಿದ ಇವರು ಕವಿಯಾಗಿ, ಶಿಕ್ಷಣ ತಜ್ಞನಾಗಿ ಮತ್ತು ಕಾರ್ಮಿಕ ನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸರಿಯಾದ ಉತ್ತರ ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಮಯ ಆಗಿದೆ 3:55. ಹೊಂಬಿಸಿಲು ರಸಪ್ರಶ್ನೆಗಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸರಿಯಾದ ಉತ್ತರವನ್ನು ಕಳುಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿ ಉತ್ತರ ಕಳುಹಿಸಲು ಪ್ರಯತ್ನಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಹೊಂಬಿಸಿಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪಂಚರಂಗಿ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿರುವ ಗೀತೆ.

ಸಮಯ ಆಗಿದೆ 4:02. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಮ್ಯೂಸಿಕಲಿ ಯಾರ್ ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಪ್ರಪಂಚದ ಯಾವ ವಿಸ್ಮಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ನಮ್ ಜೊತೆಯಾಗಿರಿ. ಈ ಗೀತೆಗಳ ನಂತರ ನಿಮ್ಮನ್ನ ವಿಸ್ಮಯ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ ವೀರ ಪರಂಪರೆ ಚಿತ್ರದಿಂದ ಎಸ್ ನಾರಾಯಣ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ಶ್ರೇಯಾ ಘೋಷಾಲ್ ಹಾಗೂ ಕಾರ್ತಿಕ್ ಅವರ ಗಾಯನದಲ್ಲಿ, ಹಾಗೆ ಜೊತೆಯಾಗಿ ಇನ್ನೊಂದು ಗೀತೆ ಯಾರೇ ಕೂಗಾಡಲಿ ಚಿತ್ರದಿಂದ ಮೂಡಿ ಬರ್ತಾ ಇದೆ ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವ ಗೀತೆ, ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

101.3 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಾನು ನಮ್ಮ ದೇಶದಲ್ಲಿರುವ ಎರಡು ವಿಸ್ಮಯವಾದ ಸ್ಥಳಗಳ ಬಗ್ಗೆ ನಿಮ್ಮ ಜೊತೆ ಮಾಹಿತಿ ಹಂಚಿಕೊಳ್ತಾ ಇದ್ದೀನಿ. ಮೊದಲನೇದು ನಮ್ಮ ದೇಶದ ರಾಜಸ್ಥಾನದ ಅಲ್ಲಿ ಒಂದು ಹಳ್ಳಿ ಇದೆ, ಪುಟ್ಟಹಳ್ಳಿ, ದೌಸಾ ಜಿಲ್ಲೆಯ ಅಬ್ನೇರಿ ಎಂದು ಪುಟ್ಟಹಳ್ಳಿ. ಇಲ್ಲಿ ಒಂದು ವಿಶ್ವದ ಅತಿ ದೊಡ್ಡ ಮತ್ತು ಆಳವಾದ ಮೆಟ್ಟಿಲುಗಳ ಬಾವಿ ಇದೆಯಂತೆ. ಈ ಸ್ಟೆಪ್ವೆಲ್ ಅಂದರೆ ಮೆಟ್ಟಿಲುಗಳ ಬಾವಿ ಪ್ರಪಂಚದಲ್ಲೇ ಅತಿ ಆಳವಾದ ಬಾವಿ. ಇದರಲ್ಲಿ 3,500 ಮೆಟ್ಟಿಲುಗಳು ಇದೆಯಂತೆ, ಅಂದರೆ ಸುಮಾರು 13 ಅಂತಸ್ತುಗಳಷ್ಟು ಆಳ. ಎತ್ತರಕ್ಕೆ ಅಂತಸ್ತು ಅಂದರೆ ಎತ್ತರಕ್ಕೆ ಹೇಳ್ತೀವಿ, ಬಟ್ ಇದು ಆಳವಾಗಿ ಇದೆಯಂತೆ. ಇದನ್ನು ಕ್ರಿಸ್ತಶಕ 8-9 ಶತಮಾನದ ನಡುವೆ ನಿಕುಂಬ್ ರಾಜವಂಶದ ರಾಜ ರಾಜ್ಚಂದ್ ಎಂಬುವರು ನಿರ್ಮಾಣ ಮಾಡಿದ್ರಂತೆ. ಸುಮಾರು 13 ಅಂತಸ್ತಿನಷ್ಟು ಆಳ ಇದ್ದು 100 ಅಡಿಗಳಿಗಿಂತ ಹೆಚ್ಚು ಕೆಳಕ್ಕೆ ಇಳಿದು ಹೋಗ್ಬೋದಂತೆ ಬಾವಿಯಲ್ಲಿ. ಈ ಮೆಟ್ಟಿಲುಗಳ ಚಾಂದ್ ಬೌರಿ ಅಂದರೆ ಬಾವಿ ಅಂತ ಅರ್ಥ. ಮೆಟ್ಟಿಲುಗಳ ವೈಶಿಷ್ಟ್ಯ, ಇದರಲ್ಲಿ ಒಟ್ಟು 3,500 ಕಿರಿದಾದ ಮೆಟ್ಟಿಲುಗಳನ್ನು ಅತ್ಯಂತ ನಾಜೂಕಾಗಿ ಜೋಡಿಸಲಾಗಿದೆ ಅಂತೆ. ಅಂದರೆ ಇದರ ವಿಶೇಷತೆ ಏನಪ್ಪ, ಇದರಲ್ಲಿ ವಿಸ್ಮಯ ಏನು ಅಂತ ಕೇಳೋದಾದರೆ, ನಾವು ಯಾವ ಮೆಟ್ಟಿಲನ್ನು ಇಳಿದು ಕೆಳಗೆ ಹೋಗ್ತೀವೋ ಅದೇ ಮೆಟ್ಟಿಲನ್ನು ಬಳಸಿ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ತುಂಬ ಇಕ್ಕಟ್ಟಾದ ಚಿಕ್ಕದಾದ ಮೆಟ್ಟಿಲು, ನೋಡೋಕ್ಕೆ ಒಂಥರ ಪಜಲ್ ಥರ ಕಾಣಿಸುತ್ತೆ ನಮಗೆ, ಒಂಥರ ಒಗ್ಗಟ್ಟಿನಂತೆ ಕಾಣಿಸುತ್ತೆ. ಆ ಚಿತ್ರ ನೋಡಿದ್ರೆ ಬಹುಶಃ ನಿಮ್ಗೆ ಅದು ಅರ್ಥ ಆಗುತ್ತೆ ಯಾವ ಥರ ಇದೆ ಅಂತ. ಇದು ಜ್ಯಾಮಿತಿಯ ನಿಖರತೆಗೆ ಅಂದರೆ ಜಾಮೆಟ್ರಿಕ್ ಸಿಮಿಟರಿಗೆ ಹೆಸರುವಾಸಿಯಾಗಿದೆ. ಬಾವಿಯ ಪಕ್ಕದಲ್ಲೇ ಸುಂದರವಾದ ಕಂಬಗಳು ಮತ್ತು ಕೆತ್ತನೆಯುಳ್ಳ ಹಜಾರಗಳು ಇದೆಯಂತೆ. ಮುಂದೆ ಮೂಡಿ ಬರ್ತಾ ಇದೆ 100 ಜನ್ಮಕ್ಕೂ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಹಾಗೆಯೇ ಜೊತೆಯಾಗ್ತಿದೆ ವಾರೆ ವಾ ಚಿತ್ರದಿಂದ ವಿಜಯ್ ಜೇಸುದಾಸ್ ಅವರ ಗಾಯನ.

ವಿಸ್ಮಯ ಜಗತ್ತಿನಲ್ಲಿ ನಾವು ಸಾಕ್ತಾ ಇದ್ವಿ. ಎರಡು ಸುಮಧುರವಾದ ಗೀತೆಗಳ ನಂತರ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿಸ್ಮಯ ಜಗತ್ತಿನಲ್ಲಿ ನಾವು ರಾಜಸ್ಥಾನದ ಹಳ್ಳಿಯೊಂದರಲ್ಲಿರುವ ಚಾಂದ್ ಬೌರಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಬೌರಿ ಅಂದರೆ ಒಂದು ಬಾವಿ ಅಂತ ಅರ್ಥ ಬರುತ್ತೆ. ರಾಜಸ್ಥಾನ ಮರುಭೂಮಿ ಪ್ರದೇಶ, ಆದ್ದರಿಂದ ನೀರಿನ ಅಭಾವವನ್ನು ನೀಗಿಸೋಕ್ಕೆ ಈ ಬೃಹತ್ ಬಾವಿಯನ್ನು ನಿರ್ಮಿಸಲಾಯಿತಂತೆ. ಇದು ಕೇವಲ ನೀರಿನ ಮೂಲ ಆಗಿರದೆ ಸಮುದಾಯದ ಜನರು ಒಂದು ಕಡೆ ಸೇರೋದು ಮತ್ತು ತಂಪಾದ ಗಾಳಿಯನ್ನು ಆನಂದಿಸುವ ಸ್ಥಳವಾಗಿಯೂ ಕೂಡ ಬಳಕೆ ಮಾಡ್ತಾ ಇದ್ರು. ಬಾವಿಯ ತಳಭಾಗ ಮೇಲ್ಭಾಗಕ್ಕಿಂತ ಸುಮಾರು 5-6 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ತಾಪಮಾನವನ್ನು ಹೊಂದಿರುತ್ತಂತೆ. ಜೈಪುರದಿಂದ ಸುಮಾರು 95 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಚಾಂದ್ ಬೌರಿಯನ್ನು ನಾವು ನೋಡಬಹುದು. ಇಲ್ಲಿ ಪಕ್ಕದಲ್ಲೇ ಒಂದು 10ನೇ ಶತಮಾನದ ಹರ್ಷತ್ ಮಾತಾ ದೇವಸ್ಥಾನ ಕೂಡ ಇದೆಯಂತೆ. ಹಾಗೆ ಇದು ನೋಡೋಕೆ ತುಂಬ ಅದ್ಭುತ.

ಅದ್ಭುತ ಕೂಡ ಆಗಿದೆಯಂತೆ. ಅನೇಕ ಬಾಲಿವುಡ್ ಚಿತ್ರಗಳಾದ ಭೂಲ್ ಭುಲಯ್ಯ ಮತ್ತು ಹಾಲಿವುಡ್ ಚಿತ್ರದ ಡಾರ್ಕ್ ನೈಟ್ ರೈಸಸ್ ಚಿತ್ರೀಕರಣ ಕೂಡ ಇಲ್ಲಿ ನಡೆದಿದೆ. ವಿಸ್ಮಯ ಜಗತ್ತಿನಲ್ಲೂ ಚಾಂದ್ ಬಾವರಿ ಬಗ್ಗೆ ಮಾತಾಡ್ತಾ ಇದ್ವಿ. ನಾ ಮೊದಲೇ ಹೇಳಿದ್ದೆ, ಒಂದು ಸರಿ ನಾವು ಯಾವ ಮೆಟ್ಲಿಂದ ಇಳಿದು ಹೋಗ್ತೀವೋ ಅದೇ ಮೆಟ್ಲಿಂದ ನಮಗೆ ವಾಪಸ್ ಬರೋಕ್ಕಾಗಲ್ಲ, ನಾವು ಬೇರೆ ಮೆಟ್ಟಿಲುಗಳ ಮೂಲಕ ವಾಪಸ್ ಬರಬೇಕಾಗುತ್ತಂತೆ. ಆದ್ದರಿಂದ ಸಂಜೆ ಆದಮೇಲೆ ಈ ಜಾಗಕ್ಕೆ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ, ಅಂದರೆ ಯಾರಿಗೂ ಕೂಡ ಪ್ರವೇಶ ಇಲ್ಲ, ಯಾಕಂದರೆ ಇಳಿದು ಹೋದ್ಮೇಲೆ ಹತ್ತು ಬರೋಕ್ಕೆ ಕಷ್ಟ ಆಗುತ್ತೆ, ಗೊತ್ತಾಗಲ್ಲ ಅಂತ. ಅದಕ್ಕೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ರಾತ್ರಿ ಹೊತ್ತು ಈ ಜಾಗಕ್ಕೆ ಹೋಗೋಕ್ಕೆ ನಿಷೇಧವನ್ನು ಹೇರಿದಾರಂತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಚಾಂದ್ ಬವರಿ ಬಗ್ಗೆ ಒಂದು ಚಿಕ್ಕದಾಗಿ ನಾನು ಮಾಹಿತಿಯನ್ನು ಹಂಚಿಕೊಂಡೆ ನಿಮ್ಮ ಜೊತೆ. ರಾಜಸ್ಥಾನದ ಒಂದು ಪುಟ್ಟ ಹಳ್ಳಿಲಿದೆ. ಇನ್ ಕೇಸ್ ನೀವೇನಾದರೂ ಆ ಕಡೆ ಟೂರು ಟ್ರಿಪ್ ಪ್ಲಾನ್ ಮಾಡೋದಾಗಿದ್ದರೆ, ಹೋಗೋದಾಗಿದ್ದರೆ, ಒಂದು ಸಲ ನೋಡ್ಕೊಂಡು ಬನ್ನಿ ಹೆಂಗಿದೆ ಅದು, ನಿಜಾನಾ ಈ ಥರ ಇದೆಯಾ ಅಂತ ನಿಮಗೂ ಒಂದು ಅನುಭವ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮ್ಮ ಜೊತೆಯಾಗುತ್ತೆ. ನಂತರ ಇನ್ನೊಂದು ಪ್ರದೇಶದ ಬಗ್ಗೆ, ನಮ್ಮ ಭಾರತದಲ್ಲೇ ಇರುವ ಇನ್ನೊಂದು ಪ್ರದೇಶದ ಬಗ್ಗೆ, ವಿಸ್ಮಯವಾದ ಪ್ರದೇಶದ ಬಗ್ಗೆ ನಿಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ. ಮೂಡಿ ಬರ್ತಾ ಇದೆ ಅಣ್ಣ ಬಾಂಡ್ ಚಿತ್ರದಿಂದ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಗಾಯನದಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವ ಗೀತೆ, ಹಾಗೆಯೇ ಅಲೆಮಾರಿ ಚಿತ್ರದಿಂದ ಮೂಡಿ ಬರ್ತಾ ಇದೆ ಶ್ರೇಯಾ ಘೋಷಾಲ್ ಹಾಗೂ ಜಾವೇದ್ ಅಲಿಯವರ ಗಾಯನದಲ್ಲಿ, ಸಂತು ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ವಿಸ್ಮಯ ಜಗತ್ತಿನಲ್ಲಿ ಸಾಗ್ತಾ ಇದ್ವಿ ನಾವು. ಭಾರತದ ಮತ್ತೊಂದು ವಿಸ್ಮಯವಾದ ಸ್ಥಳದ ಬಗ್ಗೆ ನಿಮ್ಮ ಜೊತೆ ಮಾಹಿತಿನ ಹಂಚ್ಕೋತೀನಿ ಅಂತ ಹೇಳಿದೆ. ಹೌದು, ಇದಿರೋದು ತಮಿಳುನಾಡಿನ ಮಹಾಬಲಿಪುರಂನಲ್ಲಿರುವ ಒಂದು ಬೃಹತ್ ದೊಡ್ಡದಾಗಿರುವಂಥ ಕಲ್ಲು ಬಂಡೆ. ಇದನ್ನು ಕೃಷ್ಣಾಸ್ ಬಟರ್ ಬಾಲ್ ಅಂದರೆ ದೊಡ್ಡ ಕಲ್ಲು ಬಂಡೆ ಅಂತ, ಕಲ್ಲು ಬಂಡೆ ಇದು ಕೃಷ್ಣಾಸ್ ಬಟರ್ ಬಾಲ್ ಅಂತ ಕರೀತಾರೆ. 250 ಟನ್ ತೂಕ, 250 ಟನ್ ತೂಕ ಮತ್ತು 20 ಅಡಿಗಳಷ್ಟು ಎತ್ತರವಾಗಿದೆಯಂತೆ. ಇದು ನಿಂತಿರೋದು ಒಂದೇ ಒಂದು ಚಿಕ್ಕದಾದ ಪಾಯಿಂಟ್ ಮೇಲೆ, ಅತಿ ಚಿಕ್ಕದಾದ ಪಾಯಿಂಟ್ ಮೇಲೆ ಇದು ನಿಂತಿದೆಯಂತೆ. ಈಗಲೋ ಆಗಲೋ ಜಾರಿ ಬೀಳುತ್ತೆ, ಕೆಳಗಿರುವ ಊರಿಗೂರೇ ನಾಶ ಆಗ್ಬೋದು ಅಂತ ಭಯ ಕೂಡ ಆಗುತ್ತಂತೆ ಆ ಬಂಡೆ ನೋಡಿದ್ರೆ. ಆದರೆ ಕಳೆದ 1200 ವರ್ಷಗಳಿಂದ ಇದು 1 ಇಂಚು ಕೂಡ ಕದಲ್ದೆ ಹೇಗೆ ನಿಂತಿದೆಯೋ ನಿಂತ ಜಾಗದಲ್ಲೇ ಇದೆಯಂತೆ. ಸುನಾಮಿ, ದೊಡ್ಡ ದೊಡ್ಡ ಭೂಕಂಪಗಳೇ ಬಂದರೂ ಕೂಡ ಈ ಕಲ್ಲು ಅಲ್ಗಾಡಿಲ್ಲ ಅಂತೆ. 1908ರಲ್ಲಿ ಆಗಿನ ಮದ್ರಾಸ್ ಗವರ್ನರ್ ಆಗಿದ್ದ ಸರ್ ಆರ್ಥರ್ ಅವರು 7 ಆನೆಗಳನ್ನು ಕರ್ಕೊಂಡು ಬಂದು ಈ ಬಂಡೆಯನ್ನು ಉರುಳಿಸೋಕೆ ಪ್ರಯತ್ನ ಪಟ್ಟಂತೆ. ಆದರೆ ಅದನ್ನು ಎಳೆದು ಎಳೆದು ಆನೆಗಳೇ ಸುಸ್ತಾದ್ವೆ ಹೊರತು ಬಂಡೆ ಮಾತ್ರ ಕದಲ್ಲೇ ಇಲ್ಲ ಅಂತೆ. ಹಾಗೆ ಇದನ್ನು ಶ್ರೀಕೃಷ್ಣ ತಿಂತ ಇರುವ ಬೆಣ್ಣೆ ಮುದ್ದೆ ಅಂತಾನು ಕರೀತಾರೆ. ಇದು ಏಲಿಯನ್ ಟೆಕ್ನಾಲಜಿನೋ ಅಥವಾ ನ್ಯಾಚುರಲ್ ವಂಡರೋ ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ಸಣ್ಣ ಬೇಸ್ ಮೇಲೆ ಅಷ್ಟು ದೊಡ್ಡ ಕಲ್ಲು ಬಂಡೆ ಹೇಗೆ ಬ್ಯಾಲೆನ್ಸ್ ಆಗಿ ನಿಂತಿದೆ ಅನ್ನೋದೇ ಮಾಡರ್ನ್ ಫಿಸಿಕ್ಸ್ಗೂ ಕೂಡ ಅರ್ಥ ಆಗದೆ ಇರೋ ಪ್ರಶ್ನೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಈ 2 ಬ್ಯಾಕ್ ಟು ಬ್ಯಾಕ್ ಗೀತೆಗಳ ನಂತರ.

ಸಮಯ ಆಗಿದೆ 4:46. ವಿಸ್ಮಯವಾದ ಜಗತ್ತಿನಲ್ಲಿ ಸಾಕ್ತಾ ಇದ್ವಿ ಸುಮಧುರವಾದ ಗೀತೆಗಳ ಒಂದು ಜಾಡು ಹಿಡಿದು ಅಂತ ಹೇಳ್ಬೋದು. ತಮಿಳುನಾಡಿನ ಮಹಾಬಲಿಪುರಂನಲ್ಲಿರುವ ಕೃಷ್ಣಾಸ್ ಬಟರ್ ಬೌಲ್ ಅನ್ನೋ ದೊಡ್ಡದಾದ ಬೃಹತ್ ಬಂಡೆ ಬಗ್ಗೆ ನಾವು ವಿಸ್ಮಯ ಜಗತ್ತಿನಲ್ಲಿ ಮಾತಾಡ್ತಾ ಇದ್ವಿ. ಗುರುತ್ವಾಕರ್ಷಣೆಗೆ ಒಂದು ಸವಾಲಾಗಿರುವ ಈ ಬಂಡೆ ಸುಮಾರು 6 ಮೀಟರ್ ಎತ್ತರ ಮತ್ತು 5 ಮೀಟರ್ ಅಗಲ ಇದ್ದು ಅಂದಾಜು 250 ಟನ್ ತೂಕ ಇದೆ ಅಂತ ಹೇಳಿದೆ. ಇದು ಒಂದು ಬೆಟ್ಟದ ಸಣ್ಣ ಇಳಿಜಾರಿನ ಅತ್ಯಂತ ಕಡಿಮೆ ವಿಸ್ತೀರ್ಣದ ಮೇಲೆ ನಿಂತಿದ್ರೂ ಕೂಡ 100+ ವರ್ಷಗಳಿಂದ ಉರುಳದೆ ಹಾಗೆ ನಿಂತಿರೋದು ಒಂದು ಪವಾಡದಂತೆ ಕಾಣುತ್ತೆ. ಈ ಹಿಂದೂ ಪುರಾಣಗಳ ಪ್ರಕಾರ ಶ್ರೀಕೃಷ್ಣ ಬಾಲ್ಯದಲ್ಲಿ ಮೊಸರು ಮಡಿಕೆಯಿಂದ ಬೆಣ್ಣೆಯನ್ನ ಕಳ್ತನ ಮಾಡ್ತಿದ್ದಾಗ ಸ್ವಲ್ಪ ಬೆಣ್ಣೆ ಆಕಾಶದಿಂದ ಕೆಳಗೆ ಬಿತ್ತಂತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇದಕ್ಕೆ ಕೃಷ್ಣನ ಬೆಣ್ಣೆ ಉಂಡೆ ಅಂತಾನು ಅಂದ್ರೆ ಕೃಷ್ಣಾಸ್ ಬಟರ್ ಬಾಲ್ ಅಂತ ಕೂಡ ಕರೀತಾರೆ. ಹಾಗೇನೆ ಪಲ್ಲವ ರಾಜರು ಕೂಡ ಈ ಕಲ್ಲನ್ನು ಸರಿಸೋಕೆ ಪ್ರಯತ್ನಿಸಿ ವಿಫಲರಾದರು ಅಂತ ಕೂಡ ಹೇಳುತ್ತಾರೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿದೆ. ಪ್ರವಾಸಿಗರು ಈ ಕಲ್ಲಿನ ಕೆಳಗೆ ಕುಳಿತು ಫೋಟೋ ತೆಗೆದುಕೊಳ್ಳೋಕೆ ಮತ್ತು ಅದರ ಅದ್ಭುತ ಬ್ಯಾಲೆನ್ಸಿಂಗ್ ಅಂದರೆ ಸಮತೋಲನವನ್ನು ನೋಡೋಕೆ ಇಲ್ಲಿಗೆ ಬರ್ತಾರಂತೆ. ನೀವು ಯಾವಾಗಲಾದರೂ ಮಹಾಬಲಿಪುರಂಗೆ ಭೇಟಿ ಕೊಟ್ಟರೆ ಖಂಡಿತ ಈ ಸ್ಥಳವನ್ನು ಭೇಟಿ ಮಾಡೋಕೆ ನೋಡ್ಕೊಂಡು ಬರೋಕೆ ಮರಿಬೇಡಿ.

ವಿಸ್ಮಯ ಜಗತ್ತಿನಲ್ಲಿ ಸಾಕ್ತಾ ಇದ್ವಿ ನಾವು ಇಷ್ಟು ಹೊತ್ತು. ವಿಸ್ಮಯ ಜಗತ್ತಿನಲ್ಲಿ ರಾಜಸ್ಥಾನದ ಚಾಂದ್ ಬೌರಿ ಮತ್ತು ತಮಿಳುನಾಡಿನ ಕೃಷ್ಣಾಸ್ ಬಟರ್ ಬಾಲ್ ಬಂಡೆ ಬಗ್ಗೆ ತಿಳ್ಕೊಂಡ್ವಿ. ಸಮಯ ಆಗಿದೆ 4:52. ವಿಸ್ಮಯ ಜಗತ್ತು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಸ್ಮಯ ಜಗತ್ತಿನೊಂದಿಗೆ ಮಧ್ಯಾಹ್ನದ ಪ್ರಸಾರವನ್ನು ಮುಗಿಸುವ ಸಮಯವನ್ನು ಬಂದಿದೆ. ಸಂದೇಶ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳೋ ಸಮಯ ಕೂಡ ಬಂದಾಯಿತು. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಮತ್ತೆರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

ಸಮಯ ಸರಿಯಾಗಿ 5:09 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಈ ಸಂಜೆಯ ಹೊತ್ತು, ಹೌದು ಸಂಜೆ ಹೊತ್ತು, ಒಂದಿಷ್ಟು ಮೋಡ ಕೂಡ ಇದೆ ಈ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ ಜೊತೆ ಆಗ್ತಾ ಇರೋದು.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವಿವಿ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz ನಿಲಯದ ನಮ್ಮ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತದೊಂದಿಗೆ ನಿಮ್ಮೊಂದಿಗೆ ನಾನು ಗೀತಾ ರಾಜ್ಕುಮಾರ್. ಇದು ಆಕಾಶವಾಣಿ ಬೆಂಗಳೂರು, ಸಮಯ 5:30:36. ಇದೀಗ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ವಿಷ್ಣುಪ್ರಿಯಾ ಚಿತ್ರದ ಗೀತೆಯನ್ನ ಹರೀಶ್ ಶಿವರಾಮ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಗೋಪಿ ಸುಂದರ್ ಅವರದು.

0: ಯು ಐ ಲವ್ ಯು ಐ ಲವ್ ಯು ಅಂತ ಹೇಳ್ಬೇಕಾ?
1: ಪ್ರೀತ್ಸವ್ರಿಗೆ ಐ ಲವ್ ಯುನೇ ಮುಂಜಾನೆ ಮಧ್ಯಾಹ್ನ ಮುಸ್ಸಂಜೆ, ಐ ಲವ್ ಯುನೇ ಗೀತಾ ಕುರಾನ್ ಬೈಬಲ್, ಐ ಲವ್ ಯುನೇ ಅಪ್ಪ ಅಮ್ಮ ಬಂಧು ಬಳಗ, ಐ ಲವ್ ಯುನೇ ಉಸಿರು, ಐ ಲವ್ ಯುನೇ ಹೆಸರು. ಐ ಲವ್ ಯು ಅಂತ ಬರೀ ಹೇಳೋದಲ್ಲ, ಅದೊಂದು ಪವಿತ್ರವಾದ ಪ್ರೇಮದ ಮಂತ್ರ, ಪ್ರೀತಿ ಹುಟ್ಟಾಕು ನಂಬಿಕೆ ಪದಗಳು. ಪವಿತ್ರ ಪ್ರೀತ್ಸವ್ರ ಐ ಲವ್ ಯು ಅಂತ ದಿನಕ್ಕೆ ಒಂದ್ಸತಿ ಹೇಳಿರ್ಸಾಕು. ಅವ್ರ ಪ್ರೀತಿಗೆ ಸಾವೇ ಇಲ್ಲ ಪ್ರಿಯ. ಸಲೀಮ್, ನಾರ್ಕಲಿ, ಲೈಲಾ, ಮಜ್ನು, ರೋಮಿಯೋ, ಜೂಲಿಯಟ್, ಅವರೆಲ್ಲರಿಗಿಂತ ಹೆಚ್ಚಾಗಿ ನನ್ನಿಂದ ಪ್ರೀತಿಸ್ತೀನಿ ಪ್ರಿಯಾ.
2: ಐ ಲವ್

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮುಂದಿನ ಗೀತೆಯಾಗಿ ಕೇಳೋಣ ಮ್ಯಾಟನಿ ಚಿತ್ರದ ಗೀತೆಯನ್ನ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಪೂರ್ಣಚಂದ್ರ ತೇಜಸ್ವಿ ಅವರದು.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಈ ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದಾಗಿತ್ತು, ಸಂಗೀತ ಅರ್ಜುನ್ ಜನ್ಯ.
1: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
2: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
1: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
2: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
1: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
2: ವಂದೇ ಮಾತರಂ,
1: ವಂದೇ ಮಾತರಂ,
2: ವಂದೇ ಮಾತರಂ.

ಮುಂದಿನ ಗೀತೆಯಾಗಿ ಕೇಳೋಣ ಯುವ ಚಿತ್ರದ ಗೀತೆಯನ್ನ. ನಕಾಶ್ ಅಜೀಜ್ ಅವರ ಧ್ವನಿಯಲ್ಲಿ ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಿಂದ ಕೇಳುತ್ತಿದ್ದೀರಿ.

ಸಿಂಧೂರಿ ವಿಶಾಲ್ ಅವರ ಧ್ವನಿಯಲ್ಲಿ ಕುಬೇರ ಚಿತ್ರದ ಗೀತೆಯನ್ನ ಕೇಳಿದಿರಿ. ಸಾಹಿತ್ಯ ವರದರಾಜ್ ಚಿಕ್ಕಬಳ್ಳಾಪುರ ಅವರದಾಗಿತ್ತು, ಸಂಗೀತ ದೇವಿ ಶ್ರೀ ಪ್ರಸಾದ್ ಅವರದಾಗಿತ್ತು. ಈ ಗೀತೆಯೊಂದಿಗೆ ಇಂದಿನ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ 6:17.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಬೆಂಗಳೂರು, ಸಮಯ 6:10:14. ಇದೀಗ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಅವಲೋಕನ,

0: ಇನ್ನು ನಾಳೆಯ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ ಕಾರ್ಯಕ್ರಮ, 6:30 ಚಿಂತನ ಪ್ರೊಫೆಸರ್ ಸಂತೋಷ್ ನಾಯಕ್ ಅವರಿಂದ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ಎಂ ಪೂಜಾ ಅವರಿಂದ, 7:45 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, 8:35 ಆಕಾಶಬುಟ್ಟಿ, ಸಿನಿಮಾ ನಟ ಬಿರಾದರ್ ಅವರೊಂದಿಗೆ ಸಂದರ್ಶನ ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 10:30 ಸುನಹರೆ ಪಲ್, 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ, 12:05 ವನಿತಾ ವಿಹಾರ ಅಧಿಕಸ್ಯ ಅಧಿಕ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ, ನಂತರ ಭಕ್ತಿಗೀತೆ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ಸಹಕಾರ ರಮಾ ಕುಲಕರ್ಣಿ. ಇನ್ನು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಕುರಿತಾದ ಕಾರ್ಯಕ್ರಮ, ಪಿಎಂ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಕುರಿತು ಮಾಹಿತಿ. 1:20 ಚಿತ್ರಗೀತೆ, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಕ್ಕಿಯ ಬಳಗ, ಬೇಸಿಗೆ ರಜೆಯ ಅಜ್ಜಿಯ ಊರಿನ ಮಜಾ, ಚಿಲಿಪಿಲಿ ಚಿನ್ನರ ಪುಟಾಣಿಗಳಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ಮಾಣ ಆಶಾ. 3:00 ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗ, ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ ಕುರಿತು ಡಾ ವೀರೇಗೌಡ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ, ನಂತರ ಜನಪದ ಸಂಗೀತ ಕಾರ್ಯಕ್ರಮ ಕೇಳುವಿರಿ. 7:45 ಸಮಾಚಾರ ದರ್ಶನ, 8:00 ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್ನ 33ನೇ ಘಟಿಕೋತ್ಸವದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 8:15 ಸಿರಿಗಂಧ ಕಾರ್ಯಕ್ರಮ ಮುಡಿವರಲಿದೆ. 9:15 ಶಶಿಧರ್ ಕೋಟೆ ಅವರು ಹಾಡಿರುವ ಭಾವಗೀತೆಗಳು. 9:30 ಯುವವಾಣಿ. ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇವಿಷ್ಟು ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡಾಕ್ಟರ್ ರಾಜೀವ್ ತಾರಾನಾಥ್ ಸ್ವರಗಳ ಸನ್ಮಿತ್ರ, ಸರೋದ್ ಮಾಂತ್ರಿಕ, ಇಂಗ್ಲಿಷ್ ಪ್ರಾಧ್ಯಾಪಕ ವೃತ್ತಿಯನ್ನು ತ್ಯಜಿಸಿ ಸಂಗೀತಕ್ಕೆ ಅರ್ಪಿಸಿಕೊಂಡವರು. ಅವರ ಪರಂಪರೆಯ ಆಳವಾದ ಜ್ಞಾನ ಸೃಜನಶೀಲತೆ ನಮ್ಮ ಚಿಂತನೆಗಳನ್ನು ವಿಸ್ತರಿಸಿದವು. ಭಾಷೆಯ ಪ್ರಭುತ್ವ, ಸಂಗೀತದ ಜ್ಞಾನ, ಬರಹಗಳು, ಅವರ ನುಡಿಸುವ ಕ್ರಮ, ಅವರ ಆಲ್ಬಮ್ಗಳು, ಅವರ ವಿವರಣೆಯ ಶೈಲಿ ಎಲ್ಲವೂ ವಿಸ್ಮಯವೇ. ಅವರ ಮಾತುಗಳನ್ನ ಕೇಳೋಣ.
2: ನೀವು ಯಾವುದೇ ಕಲೆಯಲ್ಲಿ ನೋಡಿದ್ರು ಅದಕ್ಕೆ ಒಂದಕ್ಕಿಂತಲೂ ಹೆಚ್ಚು ಆಯಾಮ ಇರುತ್ತೆ. ಎಷ್ಟೋ ಆಯಾಮಗಳಿರುತ್ತೆ. ಜನಪ್ರಿಯ ಆಯಾಮ ಒಂದು, ಔತ್ತಮ್ಯದ ಆಯಾಮ ಇನ್ನೊಂದು. ಔತ್ತಮ್ಯ ಯಾವ ಕಲೆಯಲ್ಲಿ ಮೂಡಿ ಬರ್ತದೋ, ಅದು ಸಂಗೀತವಾಗಬಹುದು, ನೃತ್ಯವಾಗಬಹುದು, ಅದು

ಆಕಾಶವಾಣಿ ಅವಲೋಕನ. ವಿಷಯ: ಜುಲೈ 1ರಿಂದ ವಿಕಸಿತ ಭಾರತ, ಜಿ ರಾಮ್ಜಿ ಕಾಯ್ದೆ ಜಾರಿ. ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ. ಗ್ರಾಮೀಣ ಭಾರತದಾದ್ಯಂತ ಇದೇ ಜುಲೈ 1ರಿಂದ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ ಜಾರಿಯಾಗಲಿದೆ. ಇದು ಗ್ರಾಮೀಣ ಜೀವನೋಪಾಯದ ಬಲವರ್ಧನೆಗೆ 125 ದಿನಗಳ ಶಾಸನಬದ್ಧ ಉದ್ಯೋಗ ಖಾತರಿ ನೀಡಲಿದೆ. ಉದ್ಯೋಗ, ಜೀವನೋಪಾಯ ಮತ್ತು ಗ್ರಾಮೀಣ ಪರಿವರ್ತನೆಗೆ ವೇಗ ನೀಡಲು ದಾಖಲೆಯ 95,692 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯಡಿ ಹಾಲಿ ಇರುವ ಉದ್ಯೋಗ ಕಾರ್ಡ್ಗಳು ಮಾನ್ಯವಾಗಲಿದೆ. ಪ್ರಗತಿಯಲ್ಲಿರುವ ಕಾಮಗಾರಿಗಳು ಅಡೆತಡೆಯಿಲ್ಲದೆ ಮುಂದುವರಿಯಲಿದೆ. ಭಾರತದ ಗ್ರಾಮೀಣಾಭಿವೃದ್ಧಿ ಪಯಣದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲನ್ನು ಗುರುತಿಸಲಾಗಿರುವ ವಿಕಸಿತ ಭಾರತ, ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಅನುಷ್ಠಾನವನ್ನು ಜುಲೈ 2026 ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಸರ್ಕಾರದ ಅಧಿಸೂಚನೆ ಹೊರಡಿಸಿದೆ. ವಿಬಿಜಿರಾಮ್ಜಿ ಕಾಯ್ದೆ ಜಾರಿಗೆ ಬರುವುದರೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಅದೇ ದಿನಾಂಕದಿಂದ ರದ್ದಾಗಲಿದೆ. ಇದು ಭಾರತದ ಗ್ರಾಮೀಣಾಭಿವೃದ್ಧಿ ಚೌಕಟ್ಟಿನಲ್ಲಿ ಒಂದು ಐತಿಹಾಸಿಕ ಪರಿವರ್ತನೆಯನ್ನು ಸೂಚಿಸುತ್ತದೆ ಮತ್ತು ವಿಕಸಿತ ಭಾರತ 2047 ರಾಷ್ಟ್ರೀಯ ದೂರದೃಷ್ಟಿಗೆ ಅನುಗುಣವಾಗಿ ಸಮಗ್ರ, ಭವಿಷ್ಯ ಸಿದ್ಧ ಮತ್ತು ಉತ್ಪಾದಕತೆ ಆಧಾರಿತ ಗ್ರಾಮೀಣ ಪರಿವರ್ತನೆಯ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ಹೊಸ ಚೌಕಟ್ಟಿನಡಿಯಲ್ಲಿ ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿಯೊಂದು ಕುಟುಂಬದ ವಯಸ್ಕರು, ಸದಸ್ಯರು ಕೌಶಲ್ಯರಹಿತ ದೈಹಿಕ ಕಾಮಗಾರಿಯನ್ನು ಕೈಗೊಳ್ಳಲು 125 ದಿನಗಳ ವೇತನ ಉದ್ಯೋಗದ ಶಾಸನಬದ್ಧ ಖಾತರಿಗೆ ಅರ್ಹರಾಗಿರುತ್ತಾರೆ. ಈ ವರ್ಧಿತ ಖಾತರಿಯು ಜೀವನೋಪಾಯ ಭದ್ರತೆಯನ್ನು ಬಲಪಡಿಸಲು, ಗ್ರಾಮೀಣ ಆದಾಯವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಗ್ರಾಮ ಮಟ್ಟದ ಅಭಿವೃದ್ಧಿಯನ್ನು ಬೆಂಬಲಿಸಲು ಉದ್ದೇಶಿಸಲಾಗಿದೆ. ಕಾರ್ಮಿಕರ ಕೆಲಸದ ಬೇಡಿಕೆಯ ಮೇರೆಗೆ ನಿಗದಿತ ಸಮಯದೊಳಗೆ ಅವರಿಗೆ ಉದ್ಯೋಗ ಒದಗಿಸಲಾಗುವುದು. ಅದಕ್ಕೆ ವಿಫಲವಾದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಮಿಕರು ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ಕಾಯ್ದೆಯು ಸಕಾಲಿಕ ಮತ್ತು ಪಾರದರ್ಶಕ ವೇತನ ಪಾವತಿಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ನೇರ ನಗದು ವರ್ಗಾವಣೆ, ಡಿಬಿಟಿ ಮೂಲಕ ವೇತನವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ವರ್ಗಾಯಿಸುವುದನ್ನು ಮುಂದುವರಿಸಲಾಗುತ್ತದೆ. ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಾಸ್ಟರ್ ರೋಲ್ ಮುಕ್ತಾಯದ 15 ದಿನಗಳೊಳಗೆ ಪಾವತಿಸಬೇಕು. ಇಲ್ಲದಿದ್ದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ವಿಳಂಬಕ್ಕೆ ಪರಿಹಾರ ಪಡೆಯಲು ಕಾರ್ಮಿಕರು ಅರ್ಹರಾಗಿರುತ್ತಾರೆ. ರಾಜ್ಯಗಳ ಸಂಭಾವ್ಯ ಕೊಡುಗೆಯನ್ನು ಸೇರಿಸಿದರೆ ಒಟ್ಟು ಯೋಜನೆಯ ವೆಚ್ಚ 1.51 ಲಕ್ಷ ಕೋಟಿ ರೂಪಾಯಿ ಮೀರುತ್ತದೆ ಎಂದು ಅಂದಾಜಿಸಲಾಗಿದೆ. ಈ ಹಂಚಿಕೆಯು ಗ್ರಾಮೀಣ ಮೂಲಸೌಕರ್ಯಾಭಿವೃದ್ಧಿ, ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮೀಣ ಆದಾಯದ ಹೆಚ್ಚಳಕ್ಕೆ ಹೊಸ ಆವೇಗವನ್ನು ನೀಡುವ ನಿರೀಕ್ಷೆ ಇದೆ. ವಿಬಿಜಿರಾಮ್ಜಿ ಕಾಯ್ದೆಯ ಜಾರಿಯು ಹಿಂದಿನ ಅವಧಿಯಲ್ಲಿ ಯಾವುದೇ ಅರ್ಹ ಗ್ರಾಮೀಣ ಕುಟುಂಬವು ಅನಾನುಕೂಲತೆಯನ್ನು ಎದುರಿಸದಂತೆ ಬೇಡಿಕೆ ಮಾದರಿಗಳು ಮತ್ತು ತಳಮಟ್ಟದಲ್ಲಿ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನ ನಿಬಂಧನೆಗಳನ್ನು ಸರ್ಕಾರ ಲಭ್ಯವಾಗುವಂತೆ ಮಾಡಿದೆ. ಹಾಲಿ ಇರುವ ಇಕೆವೈಸಿ ಪರಿಶೀಲಿಸಿದ ಮನ್ರೇಗಾ ಉದ್ಯೋಗ ಕಾರ್ಡ್ಗಳು, ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ಗಳನ್ನು ನೀಡುವವರೆಗೆ ವಿಬಿಜಿರಾಮ್ಜಿ ಅಡಿಯಲ್ಲಿ ಮಾನ್ಯವಾಗಿರುತ್ತವೆ. ಉದ್ಯೋಗ ಕಾರ್ಡ್ಗಳಿಲ್ಲದ ಕಾರ್ಮಿಕರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಮುಂದುವರಿಸಬಹುದು. ಬಾಕಿ ಇರುವ ಇಕೆವೈಸಿ ಕಾರಣದಿಂದಾಗಿ ಕಾರ್ಮಿಕರಿಗೆ ಉದ್ಯೋಗ ನಿರಾಕರಿಸಬಾರದು ಮತ್ತು ರಾಜ್ಯ ಸರ್ಕಾರಗಳು ಇಕೆವೈಸಿ ಪೂರ್ಣಗೊಳಿಸುವಿಕೆ ಕಾರ್ಯಕ್ಕಾಗಿ ತಳಮಟ್ಟದಲ್ಲಿ ಸೌಲಭ್ಯಗಳನ್ನು ಮುಂದುವರಿಸಬೇಕು. ವಿಬಿಜಿರಾಮ್ಜಿ ಕಾಯ್ದೆ 2025 ಅಡಿಯಲ್ಲಿ ವಿವಿಧ ಕರಡು ನಿಯಮಗಳನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಮಾಲೋಚಿಸಿ ಸಿದ್ಧಪಡಿಸುತ್ತಿದೆ. ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ 2025 ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಾವಲಂಬನೆಗೆ ಹೊಸ ಆವೇಗವನ್ನು ನೀಡುವ ನಿರೀಕ್ಷೆ ಇದೆ. ಗ್ರಾಮ ಪಂಚಾಯತ್ಗಳನ್ನು ಗ್ರಾಮೀಣ ಪರಿವರ್ತನೆಯ ಕೇಂದ್ರ ಸ್ತಂಭವಾಗಿ ಇರಿಸುವ ಮೂಲಕ ಈ ಕಾಯ್ದೆಯು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಗ್ರಾಮೀಣ ಭಾರತವನ್ನು ನಿರ್ಮಿಸುವಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಆಕಾಶವಾಣಿ ಬೆಂಗಳೂರು, ಸಮಯ 6:35:35. ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ದಯಮ್ಮ, ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ, ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7ರಂದು ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ರಾಜ್ಯದ ಆರ್ಥಿಕ ಪ್ರಗತಿಯು ಜನರ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಉನ್ನತ ಶಿಕ್ಷಣ ಇಲಾಖೆಯ ಕ್ಯಾಂಪಸ್ ಟು ಕೆರಿಯರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಣವು ರಾಜ್ಯ ಸರ್ಕಾರದ ಆದ್ಯತಾ ವಲಯವಾಗಿದೆ. ಪ್ರತಿ ಲಕ್ಷ ಜನಸಂಖ್ಯೆಗೆ 66 ಕಾಲೇಜುಗಳನ್ನು ಹೊಂದುವ ಮೂಲಕ ದೇಶದಲ್ಲಿಯೇ ಮುಂಚೂಣಿಯಲ್ಲಿರುವ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣದ ಪರಿಸರ ವ್ಯವಸ್ಥೆಯ ಆಳ ಮತ್ತು ಅಗಲಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ತಿಳಿಸಿದ್ದಾರೆ. ಕ್ಯಾಂಪಸ್ನಿಂದ ವೃತ್ತಿ ಜೀವನಕ್ಕೆ ಆಗುವ ಪರಿವರ್ತನೆ ಸುಗಮವಾಗಿರಬೇಕು. ವಿಶ್ವವಿದ್ಯಾಲಯಗಳು ಉದ್ಯೋಗಾವಕಾಶ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ನಾಯಕತ್ವದ ಎಂಜಿನ್ಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ರಾಜ್ಯದ ಕೈಗಾರಿಕಾ ನೀತಿಯು ಉತ್ಪಾದನೆ, ಸೇವೆಗಳು, ಶುದ್ಧ ತಂತ್ರಜ್ಞಾನ ಮತ್ತು ಉದಯೋನ್ಮುಖ ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದ್ದಾರೆ.
1: The state proudly leads the nation with the 66 colleges per lakh population, reflecting the reach and depth of our higher education ecosystem. Access alone is not enough. The defining question before us is this: are our students ready to lead a world being reshaped by artificial intelligence, biotechnology, semiconductor manufacturing, climate technologies, advanced healthcare and digital transformation? Our industrial policy envisions the creation of 20 lakh jobs across manufacturing, services, clean technology and emerging sectors.
0: ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಜೂನ್ 3ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಪರಿಷ್ಕರಣೆ ಮಾಡಲಾಗುವುದು ಎಂದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ಸೇರಲು 18 ವರ್ಷ ಪೂರ್ಣವಾಗಿರಬೇಕು. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸುವುದಾಗಿ ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಗೆ ರಾಜ್ಯದಲ್ಲಿ 25,284 ಬೂತ್ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 1 ಲೀಟರ್ಗೆ 106 ರೂಪಾಯಿ ದಾಟಿದೆ. ಡೀಸೆಲ್ ದರ 94 ರೂಪಾಯಿಯಾಗಿದೆ. ಇದರಿಂದ ಜನಸಾಮಾನ್ಯರು ದೈನಂದಿನ ಬದುಕು ನಡೆಸುವುದು ಮತ್ತಷ್ಟು ದುಸ್ತರವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ತೈಲ ಬೆಲೆ ಏರಿಕೆ ಭಾರತದ ಸಾಮಾನ್ಯ ಜನರ ದೈನಂದಿನ ಬದುಕಿನ ಮೇಲೆ ನಡೆಸಿದ ನೇರ ದಾಳಿಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹಣದುಬ್ಬರ ನಿಯಂತ್ರಣ ಮಾಡುವಲ್ಲಿ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ತಡೆಯುವಲ್ಲಿ ಹಾಗೂ ದೇಶ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಳುಗರು ಮತ್ತು ಆಕಾಶವಾಣಿ ಕೇಂದ್ರಗಳ ನಡುವಿನ ಕೊಂಡಿಯಂತೆ ಉದ್ಘೋಷಕರು ಕಾರ್ಯನಿರ್ವಹಿಸುತ್ತಾರೆ ಎಂದು ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರೀತುಲ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿ ಆಕಾಶವಾಣಿ ಎಫ್ಎಂ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿದರು. ಉದ್ಘೋಷಕರು ಮತ್ತು ಇತರ ಸಿಬ್ಬಂದಿಯೊಂದಿಗೆ ಪ್ರೀತುಲ್ ಕುಮಾರ್ ಸಂವಾದ ನಡೆಸಿದರು. ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಮಾಡುತ್ತಿರುವ ವಿವಿಧ ಕಾರ್ಯಕ್ರಮಗಳು ಹಾಗೂ ಆದಾಯ ಗಳಿಕೆಯಲ್ಲಿಯೂ ಮುಂದಿರುವ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವನ್ನಪ್ಪಿದ್ದಾರೆ. ವಿಜಯನಗರದಿಂದ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ತೆರಳುತ್ತಿದ್ದ ಸಂಡೂರು ತಾಲೂಕಿನ ಯಶವಂತನಗರ ಹಾಗೂ ಕೂಡ್ಲಿಗಿ ತಾಲೂಕಿನ ಮರ್ಲಯ್ಯನಹಳ್ಳಿ ಗ್ರಾಮದ ನಿವಾಸಿಗಳು ಟ್ರ್ಯಾಕ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನವಿ ಪರಿಶೀಲನೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕರು ಹಾಗೂ ಉಪನ್ಯಾಸಕರುಗಳ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶೇಕಡ 50% ಶಿಕ್ಷಕರೇ ಇಲ್ಲ, ಹೀಗಿದ್ದಾಗ ಗುಣಮಟ್ಟದ ಶಿಕ್ಷಣ ನೀಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ 1,340 ಪದವಿ ಪೂರ್ವ ಕಾಲೇಜುಗಳಿವೆ. ಪ್ರಸ್ತುತ 7,644 ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದು 5,269 ಹುದ್ದೆಗಳು ಖಾಲಿ ಇದ್ದು, ಸರ್ಕಾರ ಈ ಹುದ್ದೆಗಳ ಭರ್ತಿಗೂ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು, ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ 2026-27

0: ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದ ಅವರು, ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರ ಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ರಸಗೊಬ್ಬರ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪಿಂಚಣಿ ವಿಲೇವಾರಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಸಿದ್ದತೆ ನಡೆಸಲಾಗುತ್ತಿದ್ದು, ಶೀಘ್ರದಲ್ಲೇ ಹೊಸ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಖಜಾನೆ ಇಲಾಖೆಯ ಡೆಪ್ಯೂಟಿ ಅಕೌಂಟ್ ಜನರಲ್ ಸಚಿನ್ ಕೃಷ್ಣ ಕೌಶಿಕ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಇಂದು ಖಜಾನೆ ಇಲಾಖೆ ಆಯೋಜಿಸಿದ್ದ ಪಿಂಚಣಿ ಸಾಮಾನ್ಯ ಭವಿಷ್ಯ ನಿಧಿ ಅದಾಲತ್ ಹಾಗೂ ಲೆಕ್ಕಪತ್ರ ಸಮಸ್ಯೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪಿಂಚಣಿ ಮಂಜೂರಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗಿದ್ದು, ಗರಿಷ್ಠ 30-45 ದಿನಗಳೊಳಗಾಗಿ ವಿಲೇವಾರಿ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರೈಲ್ವೆ ಮಂಡಳಿಯು ಎಸ್ಎಸ್ಎಸ್ ಹುಬ್ಬಳ್ಳಿ ಮತ್ತು ಯೋಗ ನಗರಿ ಋಷಿಕೇಶ ನಡುವಿನ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಈಗ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಮಂಜುನಾಥ್ ಕನ್ನಮಡಿ ತಿಳಿಸಿದ್ದಾರೆ. ಈ ರೈಲುಗಳು ಇನ್ನು ಮುಂದೆ ಅಧಿಕೃತ ರೈಲು ಸಂಖ್ಯೆಗಳೊಂದಿಗೆ ಸಂಚರಿಸಲಿವೆ. ಈ ಕ್ರಮದಿಂದ ಕರ್ನಾಟಕ, ಮಹಾರಾಷ್ಟ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ದೆಹಲಿ ಹಾಗೂ ಉತ್ತರಾಖಂಡ ರಾಜ್ಯಗಳ ನಡುವೆ ಪ್ರಯಾಣಿಸುವ ದೂರ ದೂರಿನ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಇನ್ನು ಹವಾವರ್ತಮಾನ. ಕರಾವಳಿಯಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಳೆಯಾಗಲಿದೆ. ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಯೂ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದ್ದಾರೆ.
1: ಬೆಂಗಳೂರಿನಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿದ್ದು, ಅದರ ಜೊತೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 15, 16 ಹಾಗೂ 17 ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಹಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಸಮೇತವಾಗಿ ಮಳೆಯಾಗುವ ಸಾಧ್ಯತೆ ಇದೆ.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಾವು ಮತ್ತು ಹಲಸು ಮಾರಾಟ ಮೇಳ ಆರಂಭವಾಗಿದೆ. ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಮಾವು ಮೇಳದಲ್ಲಿ ವಿವಿಧ ರೀತಿಯ ಮಾವು ಹಾಗೂ ಹಲಸಿನ ಹಣ್ಣುಗಳು ಗ್ರಾಹಕರನ್ನು ಸೆಳೆಯುತ್ತಿದೆ. ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲದೆ ಮಾವು ಬೆಳೆಯುವ ರೈತರು ಹಾಗೂ ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಲು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ರೂಪಿಸಲಾಗಿದೆ. ಮಾವು ಬೆಳೆಯುವ ರೈತರಿಗೆ ನಷ್ಟವಿಲ್ಲದಂತೆ ಗ್ರಾಹಕರಿಗೆ ಉತ್ತಮ ಬೆಲೆಯಲ್ಲಿ ಖರೀದಿಸಲು ತೋಟಗಾರಿಕೆ ಇಲಾಖೆ ಮೇಳ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7 ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಅಪರಿಚಿತ ಆಪ್ನಿಂದ ಬಚಾವಾಗಿ.
1: ಆರ್ಬಿಐ ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಬೇಸಿಗೆಯಲ್ಲಿ ಹಿಪ್ಪು ನೇರಳೆಯಲ್ಲಿ ಬಾಧಿಸುವ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಯಶಿಕಾ ಎಂಪಿ ಅವರೊಡನೆ ಸಂದರ್ಶನ ಕೇಳುವಿರಿ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮ ಮೂಡಿಬರಲಿದೆ. ಇದೀಗ ಕೇಳೋಣ ಡಾಕ್ಟರ್ ಯಶಿಕಾ ಎಂಪಿ ಅವರೊಡಗಿನ ಸಂದರ್ಶನವನ್ನ. ಇವರನ್ನ ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ.
5: ಎಲ್ಲ ಆತ್ಮೀಯ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುವರೆ, ಇವತ್ತು ನಾವು ಬೇಸಿಗೆ ಸಮಯದಲ್ಲಿ ಹಿಪ್ಪು ನೇರಳೆ ಗಿಡದಲ್ಲಿ ಬಾಧಿಸುವ ಕೀಟಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ರೇಷ್ಮೆ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿಯಾದ ಡಾಕ್ಟರ್ ಯಶಿಕಾ ಎಂ ಪಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಯಶಿಕಾ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ ಸರ್.
5: ರೇಷ್ಮೆ ಕೃಷಿ ಇವತ್ತು ಬಹಳಷ್ಟು ಜನ ರೈತರಿಗೆ ಗೊತ್ತಿದೆ. ರೇಷ್ಮೆ ಕೃಷಿ ನಮ್ಮ ದೇಶಕ್ಕೆ ಒಂದು ವರದಾನ ಕೂಡ, ಕೃಷಿಯ ಒಂದು ಪರ್ಯಾಯ ಉದ್ಯಮ. ಅನೇಕ ಜನ ಈ ಒಂದು ರೇಷ್ಮೆ ಕೃಷಿಯಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ, ಹೌದಲ್ಲ? ರೇಷ್ಮೆ ಕೃಷಿಯಲ್ಲಿ ಸಾಕಷ್ಟು ಪ್ರಯೋಜನ ನಮ್ಮ ದೇಶಕ್ಕೆ ಬಂದಿದೆ. ಸ್ವಲ್ಪ ರೇಷ್ಮೆ ಕೃಷಿ ಬಗ್ಗೆ ಹೇಳಿ.
6: ಹಿಪ್ಪು ನೇರಳೆ ಎಲೆ ಈ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ತುಂಬಾ ಮುಖ್ಯವಾಗಿರೋದು. ಸೊ ಈ ಬೆಳವಣಿಗೆ ಮತ್ತು ಉತ್ಪಾದಕತೆಗೆ ಬೇಕಾಗುವ ಎಲ್ಲಾ ಪೋಷಕಾಂಶಗಳನ್ನು ರೇಷ್ಮೆ ಹುಳು ಹಿಪ್ಪು ನೇರಳೆ ಎಲೆಯಿಂದನೇ ಪಡ್ಕೊಳ್ಳುತ್ತೆ. ಈ ಹಿಪ್ಪು ನೇರಳೆ ಎಲೆಯಲ್ಲಿ ವಿವಿಧ ಕಾರಣಗಳಿಂದ ಪೋಷಕಾಂಶಗಳು ಏರುಪೇರಾಗುತ್ತೆ.
5: ಇವತ್ತು ನಾವು ಹೇಳಬೇಕಂದ್ರೆ ರೇಷ್ಮೆ ಕೃಷಿ, ರೇಷ್ಮೆ ಬಟ್ಟೆ, ಇದು ನಮ್ದು ಹೊಸ್ತಾಗಿಂದ ಬಂದಿಲ್ಲ. ಪರಂಪರಾಗತವಾಗಿ ಈಗ ಸಾವಿರಾರು ವರ್ಷಗಳ ಹಿಂದಿಂದನೇ ರೇಷ್ಮೆ ನಮ್ಮ ದೇಶಕ್ಕೆ ಪರಿಚಯ ಆಗ್ಬಿಟ್ಟಿದೆ. ರಾಜ ಮಹಾರಾಜರು ಪರಿಚಯ ಮಾಡಿಕೊಟ್ರು, ನಂತರ ಈಗ ಬಂದ ಸರ್ಕಾರಗಳು ಎಲ್ಲ ಅದು ಪ್ರಸಿದ್ಧಿ ಮಾಡಿದ್ರು. ಹಾಗಾಗಿ ಏ ರೇಷ್ಮೆ ಬಟ್ಟೆ ಅದು ಪೂಜೆಯಲ್ಲಿ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅದು ಪ್ರಮುಖವಾದ ಪಾತ್ರವನ್ನು ವಹಿಸ್ಕೋತು. ಈಗ ರೇಷ್ಮೆ ಶಾಲು ಧರಿಸೋದಿರ್ಬೋದು, ರೇಷ್ಮೆ ಸಾರಿಯನ್ನು ಧರಿಸೋದಿರ್ಬೋದು, ಒಂದು ಮುಖ್ಯವಾದ ಕಾರ್ಯಕ್ರಮಗಳಲ್ಲಿ ಈ ಒಂದು ರೇಷ್ಮೆಗೆ ಬಟ್ಟೆಗೆ ಅತಿ ಮಹತ್ವ ಬಂದ್ಬಿಡ್ತು. ಹಾಗಾಗಿ ರೇಷ್ಮೆ ನಮ್ಗೆ ಬೇಕಪ್ಪ, ನಮ್ಮ ದೇಶದಾಗೆ ಬೆಳೆಯೋಣ, ನಾವು ಬೇರೆ ದೇಶದಿಂದ ನಾವು ಆಮದು ಮಾಡ್ಕೊಳ್ಳೋದು ಬೇಡ ಅಂತೇಳಿ ಹೀಗೆ ಸರ್ಕಾರ, ವಿಶ್ವವಿದ್ಯಾಲಯ ಎಲ್ಲ ಪ್ರೋತ್ಸಾಹ ಕೊಟ್ಟು ಇವತ್ತು ಈ ಒಂದು ರೇಷ್ಮೆ ಬೆಳೆ ಪ್ರಾಮುಖ್ಯತೆ ಪಡ್ಕೊಳ್ತು. ಸಾಕಷ್ಟು ಜನ ರೈತರಿಗೂ ಕೂಡ ಇದು ಎಲ್ಲ ರಾಜ್ಯದಲ್ಲೂ ಕೂಡ ಈಗಾಗಲೇ ಪ್ರಚಲಿತ ಆಗಿದೆ. ಅನೇಕ ರೈತರು ಯಶಸ್ಸನ್ನು ಕಂಡಿದ್ದಾರೆ. ಹಾಗಾಗಿ ಇವತ್ತು ರೈತರು ರೇಷ್ಮೆ ಬೆಳೀತಾ ಬೆಳೀತಾ ಬೆಳೀತಾ ಸಣ್ಣ ಪುಟ್ಟ ರೋಗಗಳು ಕೂಡ ಹರಡ್ಕೊಬಿಟ್ಟಿದೆ. ಹಾಗಾಗಿ ಇವತ್ತು ಹಿಪ್ಪು ನೇರಳೆ ಗಿಡ ಬೆಳೆಸೋದು ಅದೇ ಒಂದು ಉದ್ಯಮ ಆಗಿದೆ. ಹಿಪ್ಪು ನೇರಳೆ ಹುಳುಗಳನ್ನು ಬೆಳೆಸೋದು, ರೇಷ್ಮೆ ಹುಳುಗಳನ್ನು ಬೆಳೆಸೋದೊಂದಾಗಿದೆ, ನಿರ್ವಹಣೆ ಮಾಡೋದೊಂದಾಗಿದೆ. ಹತ್ತಾರು ಪ್ರಕಾರಗಳು ಇದು ಬಂದುಬಿಟ್ಟಿದೆ. ಹಾಗಾಗಿ ಇವತ್ತು ನಮಗೆ ಹಿಪ್ಪು ನೇರಳೆಯಲ್ಲಿ ಯಾವ್ಯಾವ ರೋಗಗಳು ಬಾಧೆ ಇದೆ ಅದ್ರ ಬಗ್ಗೆ ಹೇಳಿ.
6: ಖಂಡಿತವಾಗಿಯೂ. ಈಗ ಅದಕ್ಕಿಂತ ಮುಂಚೆ ರೇಷ್ಮೆ ಅಂದ್ರೆ ಏನು? ರೇಷ್ಮೆ ಅಂದ್ರೇನೆ ಆ ನೂಲಲ್ಲಿರೋದು ಬರೀ ಪ್ರೋಟೀನ್ ಅಂಶ, ಪ್ರೋಟೀನ್ ಬಿಟ್ಟರೆ ಇನ್ನೇನೂ ಇಲ್ಲ. ಆ ಪ್ರೋಟೀನ್ ಎಲ್ಲಿಂದ ಬರುತ್ತೆ ಆ ರೇಷ್ಮೆಗೆ ಅಂದ್ರೆ ಎಲೆಗಳಿಂದ ತಗೊಳ್ಳುತ್ತೆ ಹುಳುಗಳು. ಎಲೆಯಲ್ಲಿರುವ ಪ್ರೋಟೀನನ್ನೇ ತಾನು ನೂಲಾಗಿ ಪರಿವರ್ತಿಸಿ ಹೊರಗಡೆ ಹಾಕುತ್ತೆ. ಸೊ ನಾವು ಹಿಪ್ಪು ನೇರಳೆಯನ್ನು ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತೀವಿ, ಕೀಟದಿಂದ ಇರ್ಬೋದು ರೋಗದಿಂದ ಇರ್ಬೋದು, ಅದರ ಮೇಲೆ ನಮ್ಮ ರೇಷ್ಮೆಯ ಕ್ವಾಲಿಟಿ ಒಂದು ನಿರ್ಧಾರಿತವಾಗುತ್ತೆ. ಸೊ ಇದುವರೆಗೂ ಸುಮಾರು 300 ಕೀಟಗಳು ಹಾಗೂ ಇತರೆ ಪೀಡೆಗಳು ನಮ್ಮ ಹಿಪ್ಪು ನೇರಳೆ ಗಿಡದಲ್ಲಿ ಕಂಡುಬಂದಿದೆ. ಅದರಲ್ಲಿ 50 ಕ್ರಿಮಿಕೀಟಗಳು ಗಣನೀಯವಾಗಿ ಬೆಳೆಗೆ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಇವಾಗ ಹಿಪ್ಪು ನೇರಳೆಯಲ್ಲಿ ಕೀಟಗಳನ್ನು ವಿಂಗಡಿಸಬೇಕಾದ್ರೆ ನಾವು 3 ವಿಂಗಡಣೆ ಮಾಡ್ಕೋತೀವಿ. ಎಲೆನ ಅಗೆದು ತಿನ್ನೋ ಕೀಟಗಳು, ಮತ್ತು ರಸ

0: ಹೀರುವ ಕೀಟಗಳು ಮತ್ತೆ ಮಣ್ಣಿನೊಳಗೆ ವಾಸವಿದ್ದು ಹಾನಿ ಮಾಡೋ ಕೀಟಗಳು. ಸೊ ಈ ಕೀಟಗಳು ಎಲ್ಲಾ ಒಂದು ವಾತಾವರಣದಲ್ಲಿಯೂ ಕಾಣಕ್ ಸಿಗುತ್ತೆ. ಆದ್ರೆ ಇವಾಗ ಬೇಸಿಗೆ ಕಾಲದಲ್ಲಿ ಕೆಲವು ಕೀಟಗಳು ಅಂದ್ರೆ ಮೀಲಿ ಬಗ್ ಅಂತೀವಿ ನಾವು, ಈಗ ದಾಸವಾಳದಲ್ಲೆಲ್ಲ ಕಾಣಕ್ ಸಿಗುತ್ತೆ, ಅದು ತುಪ್ಪಳ ತಿಗಣೆ ಅಂತೀವಿ, ಥ್ರಿಪ್ಸ್ ಇರ್ಬೋದು, ನುಸಿ ಶುಲ್ಕಗಳಿರ್ಬೋದು, ಸ್ಕೇಲ್ ಅಂತೀವಿ. ಹಾಗೂ ಇತ್ತೀಚೆಗೆ ತುಂಬಾ ರೈತರು ಯಾವ ಒಂದು ಪ್ರಾಬ್ಲಮ್ ತಗೊಂಡ್ಬರ್ತಾರೆ ಅಂದ್ರೆ ಏಪ್ರಿಲ್ ಮೇ ದುಂಬಿಗಳು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಬರ್ತಾ, ಇದು ಹೊಸದಾಗಿ ಬರ್ತಾ ಇದೆ, ರೇಷ್ಮೆ ಹಿಪ್ಪು ನೇರಳೆ ತೋಟದಲ್ಲಿ ಹೊಸದಾಗ್ತಾ ಇದೆ. ಸೊ ಅವುಗಳು ಕೂಡ ಈ ಪ್ರಮುಖ ಕೀಟವಾಗಿದೆ. ಅವುಗಳ ಒಂದು ನಿರ್ವಹಣೆ ಯಾವ ತರ ಮಾಡುವುದು ಅಂತ ನೋಡೋಣ. ಇವಾಗ ತುಪ್ಪಳ ತಿಗಣೆ ಅಂತೀವಿ, ಮೀಲಿ ಬಗ್, ಇದು ದಾಸವಾಳದಲ್ಲಿ ಅಥವಾ ಈ ಸೀಬೆಕಾಯಿಗಳಲ್ಲಿ ಎಲ್ಲ ಕಾಣ್ತೀವಿ ನಾವು ತುಪ್ಪಳ ತಿಗಣೆ ಅಂತ, ಅದನ್ನ ಆಂಗ್ಲ ಭಾಷೆಯಲ್ಲಿ ಮೀಲಿ ಬಗ್ ಅಂತೀವಿ. ಸೊ ಇದನ್ನ ಬೂಸ್ಟ್ ಅಂತಾರೆ, ಹಿಟ್ಟು ದಿಗಣೆ ಅಂತಾರೆ, ಅದನ್ನ ವೈಜ್ಞಾನಿಕವಾಗಿ ಮ್ಯಾಕನಲಿ ಕೋಕರ್ಸ್ ಹಿಸ್ಸುಟಸ್ ಅಂತ ಕರಿತೀವಿ. ಸೊ ಈ ಬಿಳಿ ಹತ್ತಿ ಅಂತ ಕಾಣುವ ಈ ಮೀಲಿ ಬಗ್ ಈ ಹಿಪ್ಪು ನೇರಳೆ ಗಿಡದಲ್ಲಿ ವರ್ಷವಿಡೀ ಇರುತ್ತೆ, ಆದ್ರೆ ಬೇಸಿಗೆಗಾಲದಲ್ಲಿ ಜಾಸ್ತಿಯಾಗಿ ಕಾಣಕ್ ಸಿಗುತ್ತೆ. ಸೊ ಇದರಿಂದ 34% ಲಾಸ್ ಆಗುತ್ತೆ, ಒಂದು ನಷ್ಟ ಕಂಡುಬರುತ್ತೆ. ಆಮೇಲೆ ಇದನ್ನ ಏನಾಗುತ್ತೆ, ಎಲೆಗಳೆಲ್ಲ ಒಂಥರ ಚಿಕ್ಕದಾಗ ಆಗೋಗ್ಬಿಟ್ಟು ಟುಕ್ರ ಅಂತ ಹೇಳ್ತಾರೆ ರೈತರು. ಏನು ಕಾಣಕ್ ಸಿಗ್ತಾ ಇದೆ ಹೊಲದಲ್ಲಿ, ಟುಕ್ರ ಬಂದಿದೆ ಅಂತಾರೆ. ಆ ಟುಕ್ರ ಏನಕ್ಕೆ ಬರುತ್ತೆ, ಈ ಮೀಲಿ ಬಗ್ ಏನ್ ಮಾಡುತ್ತೆ, ಹೋಗ್ಬಿಟ್ಟು ಕೂತ್ಕೊಂಡು ತನ್ನ ಚೂಪಾದ ಬಾಯಿಂದ ಅದಕ್ಕೆ
1: ಕುಕ್ಕುತ್ತೆ,
0: ಆಮೇಲೆ ರಸ ಇರುತ್ತೆ. ರಸ ಇರ್ಕೊಂಡಾಗ ಏನಾಗುತ್ತೆ, ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ಎಳ್ಕೊಂಡ್ಬಿಡುತ್ತೆ, ಮತ್ತೆ ವಿಷಾನ ಬಿಡುತ್ತೆ ಒಳಗಡೆ. ಆ ವಿಷಾನ ಬಿಟ್ಟಾಗ ಎಲೆ ಏನಾಗುತ್ತೆ, ಚಿಕ್ಕದಾಗ ಹೋಗುತ್ತೆ, ತುಂಬಾ
1: ಕುಬ್ಜ ಆಗ್ಬಿಡುತ್ತೆ,
0: ಕುಬ್ಜ ಆಗ್ಬಿಡುತ್ತೆ. ಆಮೇಲೆ ನಿಮ್ಗೆ ಯಾವುದೇ ರೀತಿ ಬೆಳೆ ಬರಲ್ಲ,
1: ಒಣಗ್ಬಿಡುತ್ತೆ,
0: ಡ್ರೈ ಆಗ್ಬಿಡುತ್ತೆ. ಸೊ ಇವಾಗ ಯಾವ ರೀತಿ ಇದನ್ನ ನಿರ್ವಹಣೆ ಮಾಡಬಹುದು ನಾವು ಅಂತ ಹೇಳಿ ನೋಡೋಣ. ಸೊ ಇದು ನಾವು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅದೀವಿ, ಸಮಗ್ರ ಕೀಟಗಳ ನಿರ್ವಹಣೆಗೆ ಹೋಗ್ಬೇಕು. ಎತ್ತ ಬಾಯಿಗೆ ನಾವು ಕೆಮಿಕಲ್ ಹೊಡಿಬೇಕು ಅಂತ ಹೇಳಬಾರ್ದು, ಯಾಕಂದ್ರೆ ಈ ನಮ್ಮ ರೇಷ್ಮೆ ಕೃಷಿ ಅನ್ನೋದು ಒಂಥರ ಆರ್ಗ್ಯಾನಿಕ್ ಇದ್ದಂಗೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಇದ್ದಂಗೆ. ಯಾಕೆ ಹೇಳಿ, ರೇಷ್ಮೆ ಹುಳು ಅದಕ್ಕೆ ಯಾವುದೇ ರೀತಿ ಕೀಟನಾಶಕಗಳನ್ನ ಹಾಕಂಗಿಲ್ಲ, ನಾವು ಹಾಕಿದ್ರು ಅದಕ್ಕೆ ಸೇಫ್ಟಿ ಪೀರಿಯಡ್ ಅಂತ ಇರುತ್ತೆ, ಅದನ್ನ ಮೇಂಟೈನ್ ಮಾಡ್ಬೇಕು ನಾವು. ಅದಕ್ಕೆ ಒಂಥರ ಆರ್ಗ್ಯಾನಿಕ್ ಇರೋದ್ರಿಂದ ನಾವು ಈ ಸಮಗ್ರ ಕೀಟ ನಿರ್ವಹಣೆ ಮಾಡ್ತೀವಿ. ಅದಕ್ಕೆ
1: ಈ ಕೀಟನಾಶಕ ಸ್ಪ್ರೇ ಮಾಡಿದ್ರೆ ಅದು ಬದುಕಬೇಕಲ್ಲ, ಬದುಕದೇ ಇಲ್ಲ. ಅದನ್ನ ಹುಳ ಬೆಳೆಸಕ್ಕಾಗಿ ನಾವು ಎಲೆ ಹಾಕೋದು, ಹೀಗೆ ಈ ಹುಳ ಸಾಯಿಸಕ್ಕಾಗಿ ನಾವು ಹೆಂಗ ಹಾಕೊಳಕಾಗುತ್ತೆ ಕೀಟನಾಶಕ.
0: ಒಂದ್ ಜೋಕ್ ಹೇಳ್ಬೇಕು ಅಂದ್ರೆ, ಈ ಹಿಪ್ಪು ನೇರಳೆಯಲ್ಲಿ ರೇಷ್ಮೆ ಹುಳು ಒಂದು ಕೀಟ ತರನೆ.
1: ಹೌದು,
0: ಹೌದಲ್ವಾ,
1: ಪ್ರಯೋಜನಕಾರಿ ಕೀಟ, ರೈತ ಸ್ನೇಹಿ ಕೀಟ.
0: ಹೌದು,
1: ಆ ಕೀಟದಿಂದನೇ ನಮ್ಗೆ ಬದುಕು.
0: ಹೌದು, ಅದಕ್ಕೆ ಈಗ ಈ ತುಕ್ರ ಹಾವಳಿಗೆ ತುತ್ತಾದಂತ ಸಸ್ಯ ಭಾಗಗಳನ್ನ ಕತ್ತರಿಸ್ಬಿಟ್ಟು ಅದನ್ನ ಸಂಗ್ರಹಿಸಿ 0.5 ಸೋಪಿನ ದ್ರಾವಣದಲ್ಲಿ 3-4 ನಿಮಿಷ ಅದ್ಬಿಟ್ಟು ಈ ತಿಗಣೆನ ಸಾಯಿಸ್ಬೇಕು. ಇಲ್ಲ
1: ಈ ಕೀಟ, ಈಗ ರೇಷ್ಮೆ ಹುಳ ಹೆಂಗಿರ್ತದ ಅಂದ್ರೆ ಅಮೆರಿಕನ್ ಬೋಲ್ವರಂ ಇದ್ದಂಗಿರುತ್ತೆ, ಕ್ಯಾಟರ್ಪಿಲ್ಲರ್ ಇದ್ದಂಗಿರುತ್ತೆ, ಅದು ಅದು ಒಂದೇ ಕಡೆ ಇಟ್ಟರೆ ಯಾವುದು ಅನ್ನೋದು ಗೊತ್ತಾಗಲ್ಲ. ಆದ್ರೆ ಅಮೆರಿಕನ್ ಬೋಲ್ವರ್ಮು ಬಹಳ ಆಕ್ರಮಣಕಾರಿ ಆಗಿರುತ್ತೆ, ಅದನ್ನ ರೇಷ್ಮೆ ಹುಳು ಬಂದ್ರೆ ಕ್ಷಣಾರ್ಧದಲ್ಲಿ ತಿಂದೋಗದ್ ಬಿಡ್ಬೋದಲ್ಲ.
0: ಇಲ್ಲ, ಒಂದನ್ನೊಂದು ತಿನ್ನಲ್ಲ ಅವು. ಹೌದು, ಒಂದನ್ನೊಂದು ತಿನ್ನಲ್ಲ ಅವು, ಯಾವತ್ತು ಸಸ್ಯನ ಮಾತ್ರ ತಿನ್ನೋದೇ ಹೊರತು ಒಂದನ್ನೊಂದು ತಿಂದಾಕಲ್ಲ.
1: ಕಾರ್ನಿವರ್ಸ್ ಅಲ್ಲ,
0: ಅಲ್ಲ ಕಾರ್ನಿವರ್ಸ್ ಅಲ್ಲ. ಇನ್ನೊಂದು, ನಮ್ಮ ರೇಷ್ಮೆ ಹುಳು ಹೆವಿಲಿ ಡೊಮೆಸ್ಟಿಕೇಟೆಡ್ ಆಗ್ಬಿಟ್ಟಿದೆ. ನೀವು ಇನ್ನೊಂದು ಕೋಶದಿಂದ ಹೊರಗಡೆ ಬಂದಿರುವಂತಹ ಒಂದು ಚಿಟ್ಟೆನ ನೋಡಿ, ಅದಕ್ಕೆ ಹಾರಕ್ಕಾಗಲ್ಲ, ಹಾರಕ್ಕೆ ಗೊತ್ತಿಲ್ಲ, ಅದಕ್ಕೆ ಮರ್ತ್ ಹೋಗಿದೆ. ಅಷ್ಟು ಮನುಷ್ಯ ಅದಕ್ಕೆ ಡೊಮೆಸ್ಟಿಕೇಶನ್ ಮಾಡ್ಬಿಟ್ಟಿದ್ದಾನೆ ಫುಲ್. ಊಟ ಹಾಕೋದು ಇದ್ದಲ್ಲೇ ಊಟ ಹಾಕಿದ್ರೆ ನಾವ್ ಹೆಂಗ್ ಆಗ್ತಿವೋ ದಪ್ಪಕ್ಕೆ, ಅದೇ ತರ ಆಗ್ಬಿಟ್ಟು ಹಾರ ಅದನ್ನ ಮರ್ತ
1: ಹೋಗಿದೆ, ಮರ್ತ್ ಬಿಡ್ತವೆ, ನಡಿಯೋದು ಮರ್ತ್ ಬಿಡ್ತವೆ, ಕುಂತಲ್ಲೇ ಇರೋದಾಗುತ್ತೆ
0: ಅಷ್ಟೇ. ಸೊ ಅದು ಮೊಟ್ಟೆ ಹಾಕಿದ್ಮೇಲೆ ತೀರೋಗುತ್ತೆ, ಅದ್ರ ಮುಗೀತು, ಅದ್ರದ್ದು
1: ಸೈಕಲ್ ಮುಗೀತು, ಅದು ಕಂಪ್ಲೀಟ್ ಆಯ್ತು.
0: ಹಾರೋ ಒಂದು ಯೋಚನೆ ಕೂಡ ಮಾಡಲ್ಲ ಅದು.
1: ಅದು ಹೊರಗಡೆ ತಂದ್ರೆ
0: ಇಲ್ಲ
1: ಬದುಕಲ್ಲ, ಅದು
0: ಇಲ್ಲ ಬದುಕಲ್ಲ.
1: ಓಹೋ,
0: ಕಾಗೇನೋ ಕೋತಿನೋ
1: ಅದ್ರ ಬಾಯಿಗಾಗುತ್ತ
0: ಅದಷ್ಟೇ,
1: ಜೀವಂತ ಇರುತ್ತ ಅದು
0: ಅಷ್ಟೇ.
1: ಹಾ, ಜೀವಂತ ಇರುತ್ತೆ, ಸಾಯಲ್ಲ, ಆದ್ರೆ ಉಳಿದು ಬಿಡೋದಿಲ್ಲ ಅದನ್ನ.
0: ಹೌದು,
1: ಆರಿಸ್ಕೊಂಡು ಹೋಗ್ತಾ
0: ಆರಿಸ್ಕೊಂಡು ಹೋಗುತ್ತೆ. ಹಾಗೆ ಇನ್ನೊಂದು ಯಾವ ತರ ನಾವು ನಿರ್ವಹಣೆ ಮಾಡಬಹುದು ಅಂದ್ರೆ, ಈ ಆಸರೆ ಸಸಿಗಳಿರ್ತವೆ, ದಾಸವಾಳ, ದಾಳಿಂಬೆ, ಸೀಬೆ, ದ್ರಾಕ್ಷಿ, ಬೆಂಡೆ, ಹತ್ತಿ ಮುಂತಾದ ಆಸರೆ ಸಸಿಗಳನ್ನ ತೋಟದ ಪಕ್ಕದಲ್ಲಿ ಬೆಳಿಬಾರ್ದು ನಾವು. ಇನ್ನ ಪರಭಕ್ಷಕ ಮತ್ತೆ ಪರಾವಲಂಬಿ ಜೀವಿಗಳು ಅಂತೀವಿ, ಪರಭಕ್ಷಕ ಅಂದ್ರೆ ಪ್ರೆಡೇಟರ್ಸ್, ಅದೇ ನೀವ್ ಹೇಳ್ದಂಗೆ ಕಾರ್ನಿವರಸ್, ಆತರ ಒಂದು ದುಂಬಿ ಇದೆ, ಗುಲ್ಗಂಜಿ ದುಂಬಿ ಅಂತ ಕೇಳಿರ್ತೀರ, ಕ್ರಿಪ್ಟೋಲಿಮಸ್ ಮಾಂಟ್ರೋಜರಿ ಅಂತೀವಿ. ಅದನ್ನ ಪ್ರತಿ ಎಕರೆಗೆ 250 ಪ್ರೌಢ ಕೀಟಗಳಂತೆ 2 ಸಮಕಂತ್ಗಳಲ್ಲಿ ಅಂದ್ರೆ ಫೆಬ್ರವರಿ ಏಪ್ರಿಲ್ ಅಲ್ಲಿ ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಬಿಡಬೇಕು. ಇಲ್ಲ ಅಂದ್ರೆ ಈ ಪರಾತಂತ್ರ ಜೀವಿ ಅಂದ್ರೆ ಪ್ಯಾರಾಸೈಟ್ಸ್ ಅಂತೀವಿ, ಹೋಗಿ ಮೊಟ್ಟೆ ಇಡುತ್ತೆ.

0: ಮೇಲೆ. ಸಿಮ್ನಸ್ ಕಾಕ್ಸಿವೋರ ಅಂತ ಅದನ್ನು ರೈತರಿಗೆ ಕೊಡ್ತಾರೆ. ಅದನ್ನು ನೀವು 400 ಬಿಡಬೇಕು, ಪ್ರತಿ ಎಕರೆಗೆ 400 ಬಿಡಬೇಕು. ಆಮೇಲೆ ಪಪ್ಪಾಯದಲ್ಲಿ ಬರುವಂತಹ ಮಿಲಿಬಗ್ ಕೂಡ ಹಿಪ್ಪು ನೇರಳೆಗೆ ಬರುತ್ತೆ, ಅದನ್ನು ಕೂಡ ನಾವು ಇದೇ ತರದಲ್ಲಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ನೋಡಿರ್ಬೋದು ಇರುವೆಗಳು ಓಡಾಡ್ತಾ ಇರುತ್ತೆ ತುಂಬಾ. ನಾವ್ ಅನ್ಕೋಬೇಕು ಇರುವೆ ತಿನ್ನುತ್ತಾ ಹಿಪ್ಪು ನೇರಳೆನ ಅಂತ, ತಿನ್ನಲ್ಲ ಇರುವೆ. ಇರುವೆ ಒಂಥರ ವೆಹಿಕಲ್ ಇದ್ದಂಗೆ ಈ ಬಿಳಿ ಬಗ್ಗಳಿಗೆ. ಇವು ರಸ ಹೀರ್ಕೊಂಡು ದಪ್ಪ ಆಗ್ಬಿಟ್ಟು ಓಡಾಡಕ್ಕಾಗಲ್ಲ, ಕೈ ಕಾಲೆಲ್ಲ ಸಣ್ಣ ಆಗ್ಬಿಡುತ್ತೆ. ಅವಾಗ ಅದೇನ್ ಮಾಡುತ್ತೆ, ಒಂದು ಜೇನು ತುಪ್ಪದಂತೆ ಒಂದು ದ್ರವ್ಯನ್ ಬಿಡುತ್ತೆ ಹಿಂದ್ಗಡೆಯಿಂದ. ದ್ರವ್ಯ ಕುಡಿಯೋಕೆ ಇರುವೆ ಬರುತ್ತೆ. ದ್ರವ್ಯ ಕುಡಿದ್ಬಿಟ್ಟು ಅದು ಮೆತ್ತಿಗೆ ತನ್ನ ಬಾಯಲ್ಲಿ ಆ ಮೀಲಿಬಗ್ನ ಕಚ್ಕೊಂಡು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ತಗೊಂಡು ಬಿಡುತ್ತೆ. ಒಂಥರ ವೆಹಿಕಲ್ ಅದು,
1: ಆಶ್ರಯ.
0: ಅದಕ್ಕೆ ಒಂದ್ರಿಂದ ಇನ್ನೊಂದಕ್ಕೆ ಹೋಗಕ್ಕಾಗಲ್ಲ, ಅದಕ್ಕೆ ಇರುವೆ ತಗೊಂಡು ಹೋಗುತ್ತೆ ಅದನ್ನ.
1: ಓ, ಇದು ಅದ ರಸ ಬಿಡುತ್ತೆ ಹಿಂದ್ಗಡೆಯಿಂದ.
0: ಹೌದು,
1: ಅವು ಎತ್ಕೊಂಡು ಹೋಗ್ತವೆ.
0: ಹೌದು,
1: ಏನ
0: ಬೆನಿಫಿಟ್
1: ಉಪಾಯ ಅನ್ನೋದು
0: ಒಂದಕ್ಕೊಂದು. ಅದಕ್ಕೆ ನಾವೇನ್ ಮಾಡ್ಬೇಕಾಗುತ್ತೆ,
1: ನಿಜವಾಗ ನಿಮ್ಮ ಸಂಶೋಧನೆ ಕೂಡ ನಾವು ಮೆಚ್ಚಬೇಕು. ಇಷ್ಟು ಸೂಕ್ಷ್ಮವಾದ ಸಂಶೋಧನೆ ನಮ್ಮ ವಿಜ್ಞಾನಿಗಳು ಮಾಡಿದಾರಲ್ಲ.
0: ನಾವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಇರುವೆ ಓಡಾಡ್ತಿದ್ರೆ ನಾವೇನ್ ಅನ್ಕೋತೀವಿ, ಇರುವೆ ಇದೆ, ಇರುವೆಯಿಂದ ಏನೋ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಲ್ಲ, ಅದು ಪಸರಿಸ್ತಾ ಇದೆ ಮಿಲಿಬಗ್ನ ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ. ಸೊ ಅದಕ್ಕೆ ನಾವು ಕ್ಲೋರೋಪೈರಿಫಾಸ್ ಕೀಟನಾಶಕನ ಪ್ರತಿ ಲೀಟರ್ಗೆ 2 ಬೆರೆಸಿ ಈ ಇರುವೆ ಗೂಡೆಯಲ್ಲಿ ಕಾಣಕ್ಕೆ ಸಿಗುತ್ತೆ ಅಲ್ಲಿ ಹಾಕಿ ಅದನ್ನ ಕುಂದ್ಬಿಡ್ಬೇಕು. ಆಮೇಲೆ ಅವಶ್ಯಕತೆ ಇದ್ರೆ ಮಾತ್ರ ಸೊಪ್ಪು ಕಟಾವಾದ 10-15 ದಿನಗಳಲ್ಲಿ ಪ್ರತಿ ಲೀಟರ್ಗೆ 1 ml ಅಂತ ಪ್ರೊಫೆನೋಫಾಸ್ ಅಂತ ಬರುತ್ತೆ, ಅದನ್ನ ಹಾಕ್ಬೇಕು. ಹಾಕಿ 15-20 ದಿನ ಬಿಡಬೇಕು, ಯಾಕೆಂದ್ರೆ ಸೇಫ್ಟಿ ಪೀರಿಯಡ್ ಇರುತ್ತೆ. ಹಾಕ್ಬಿಟ್ರೆ ರೇಷ್ಮೆ ಹುಳುಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ತರ ನಾವು ಸಮಗ್ರ ಕೀಟ ನಿರ್ವಹಣೆಯನ್ನ ಈ ಹಿಟ್ಟು ತಿಗಡೆಗೆ ಮಾಡ್ಕೋಬಹುದು. ಇನ್ನೊಂದ್ ಯಾವ್ದು ಅಂದ್ರೆ ಥ್ರಿಪ್ಸ್. ಥ್ರಿಪ್ಸ್ ನುಸಿ ಅಂತೀವಿ. ಸೊ ಅದು ಸಣ್ಣದಾಗಿರುತ್ತೆ, ಅದು ಅಷ್ಟೇ ಈ ಎಲೆಗಳಲ್ಲಿ ಹೋಗಿ ಕೂತ್ಕೊಂಡು ರಸಾನ ಹೀರ್ಬಿಟ್ಟು ಏನ್ ಮಾಡುತ್ತೆ, ಮೊಟ್ಟೆಗಳನ್ನು ಇಡುತ್ತೆ. ರಸ ಇರೋದ್ರಿಂದನೂ ಪ್ರಾಬ್ಲಮೇ, ಮತ್ತೆ ಮೊಟ್ಟೆ ಇಡೋದ್ರಿಂದನೂ ಪ್ರಾಬ್ಲಮೇ. ಕಣ್ಣಕ್ಕೆ ಕಾಣಿಸಲ್ಲ ರೈತನಿಗೆ,
1: ಅಷ್ಟು ಚಿಕ್ಕದಾಗಿ,
0: ತುಂಬಾ ಚಿಕ್ಕದಿರುತ್ತೆ. ನೀವು ಮೈಕ್ರೋಸ್ಕೋಪ್ ಅಲ್ಲಿ ಹಾಕೊಂಡು ನೋಡ್ಬೇಕು. ಥ್ರಿಪ್ಸು ಮತ್ತೆ ಮೈಟ್ಸ್ ಅಂತೀವಿ, ನುಸಿ ಅಂದ್ರೆ ಮೈಟ್ಸು, ಥ್ರಿಪ್ಸು ಬೇರೆ. ಎರಡಕ್ಕೂ ಕನ್ಫ್ಯೂಷನ್ ಆಗ್ಬಿಡುತ್ತೆ ರೈತನಿಗೆ, ಈ ಥ್ರಿಪ್ಸ್ ಬಂದಿದ್ಯಾ ಮೈಟ್ಸ್ ಬಂದಿದ್ಯಾ ಅಂತ. ಸೊ ಅದನ್ನ ತಿಳ್ಕೊಬೇಕು ನಾವು. ಥ್ರಿಪ್ಸ್ ಬಂದ್ರೆ ಎಲೆ ಒಂಥರ ಗಟ್ಟಿಯಾಗ್ಬಿಡುತ್ತೆ, ಸಣ್ಣದಾಗಿ ಗಟ್ಟಿಯಾಗುತ್ತೆ. ಆಮೇಲೆ ಮೈಟ್ಸ್ ಬಂದ್ರೆ ನುಸಿ, ನೀವು ತೆಂಗಿನಕಾಯಿ ನುಸಿ ನೋಡ್ತಿರಲ್ಲ, ಅದೇ ತರ ಕೆಂಪಗಿರುತ್ತೆ ಎಲೆ, ಎಲೆ ಕೆಳಗಡೆ ಎಲ್ಲ ಕೆಂಪಗಿರುತ್ತೆ, ಜೇಡ್ರ ತರ ಓಡಾಡ್ತಾ ಇರುತ್ತೆ ಸಣ್ಣ ಸಣ್ಣ ನುಸಿಗಳು. ಸೊ ಅದಕ್ಕೆ ನಿರ್ವಹಣೆ ಹೆಂಗ್ ಮಾಡೋದು ಅಂದ್ರೆ, ಅದಕ್ಕೂ ಅಷ್ಟೇ ಬೇರೆ ಬೇರೆ ಪದ್ಧತಿಗಳು. ಈಗ ಬೇಸಾಯ ಪದ್ಧತಿಯಲ್ಲಿ ತರೆ ಆಸರೆ ಸಸ್ಯಗಳನ್ನ ಅಥವಾ ಕಳೆಗಳನ್ನ ತೆಗೆದಾಕ್ಬೇಕು, ಅಥವಾ ತೋಟಗಳಲ್ಲಿ ಆಗಾಗ ಉಳುಮೆ ಮಾಡ್ತಾ ಇರಬೇಕು, ಅದರಿಂದ ಗಿಡ ಕತ್ತರಿಸ್ಬೇಕು, ಎಲ್ಲಿ ಕಾಣಿಸುತ್ತೆ ಆ ಪಾರ್ಟ್ ಅನ್ನು ತೆಗೆದುಬಿಟ್ಟು ನೀವು ನಿರ್ವಹಣೆ ಮಾಡ್ಬೋದು. ಪೌತಿಕ ಪದ್ಧತಿ ಅಂದ್ರೆ ಹನಿ ನೀರಾವರಿಯನ್ನು ಅಳವಡಿಸಿದ್ರೆ ಎಲೆಗಳ ಮೇಲೆ ಬೀಳುವಂತಹ ಹನಿ ನೀರುಗಳು ಈ ನುಸಿಗಳನ್ನು ತೊಳೆದು ಹಾಕುತ್ತೆ. ಏನು ಇಲ್ಲ, ಮಳೆ ಬಂದ್ರೆ ಇನ್ನೂ ಬೆಸ್ಟ್, ಮಳೆ ಬಂದ್ರೆ ಕಂಪ್ಲೀಟ್ ಆಗಿ ಕೊಚ್ಕೊಂಡು ಹೋಗ್ಬಿಡುದು, ಯಾವುದೂ ಇರಲ್ಲ. ಇನ್ನು ರಾಸಾಯನಿಕ ಪದ್ಧತಿ ಕೊನೆಯದಾಗಿ ಡೈನೋಟೋಫ್ಯೂರಾನ್ ಇರ್ಬೋದು, ಫ್ಲೂನಿಕಮೈಡ್ ಇರ್ಬೋದು, 1 ml/L ಹಾಕ್ಬಿಟ್ಟು ನಾವು ಸ್ಪ್ರೇ ಮಾಡಿದ್ಮೇಲೆ 10-15 ಅದನ್ನ ನಾವು ಹುಳುಗಳಿಗೆ ಕೊಡಂಗಿಲ್ಲ, ಅದೊಂದನ್ನು ನೋಡ್ಕೋಬೇಕು. ಈ ತರ 5-6 ವಿಧವಾದ ಥ್ರಿಪ್ಸ್ ಅನ್ನು ನಾವು ಮಲ್ಬೆರಿಲಿ ನೋಡ್ಬೋದು. ಸೂಡೋನಿಂಡೋ ಥ್ರಿಪ್ಸ್ ಮೋರಿ ಅಂತೀವಿ, ಅಥವಾ ಹ್ಯಾಪ್ಲೋ ಥ್ರಿಪ್ಸ್ ಕಾಲರೇಟಸ್ ಅಂತೀವಿ. ಆ ಥರ ಬೇರೆ ಬೇರೆ 5 ಬೇರೆ ಬೇರೆ ವಿಧದ ಥ್ರಿಪ್ಸ್ ಅನ್ನು ನಾವು ಇಲ್ಲಿ ಕಾಣ್ಬೋದು. ಇನ್ನ ಬಂದ್ರೆ ಶುಲ್ಕಗಳು, ಸ್ಕೇಲ್ ಅಂತೀವಿ, ನೀವು ನೋಡಿರ್ಬೋದು. ಅದಕ್ಕೆ ಕಣ್ಣು ಇರಲ್ಲ, ಕಾಲು ಇರಲ್ಲ, ಏನೂ ಇರಲ್ಲ, ಇರುತ್ತೆ ಬಟ್ ನಮ್ಗೇನು ಕಾಣಿಸಲ್ಲ, ಸಣ್ಣ ಒಂದು ಶುಲ್ಕಗಳ ತರ ಇರ್ತವೆ ಒಂಥರ ನೋಡ್ಲಿಕ್ಕೆ. ಸೊ ಅದರಲ್ಲಿ 2-3 ಬಗೆಯ ಶುಲ್ಕಗಳನ್ನ ನಾವು ನೋಡ್ತೀವಿ. ಬಿಳಿ ಪೀಚ್ ಶುಲ್ಕ ಅಂತೀವಿ, ಕಪ್ಪು ಶುಲ್ಕ ಅಂತೀವಿ, ಆಮೇಲೆ ಕೆಂಪು ಶುಲ್ಕ, ಈ ತರ ಬೇರೆ ಬೇರೆ ಶುಲ್ಕಗಳಿರುತ್ತವೆ. ಇದು ಅಷ್ಟೇ, ಇದರ ಬಾಯಿಯಲ್ಲೂ ಈ ಚೂಪಾದ
1: ಹಲ್ಲು ಇರುತ್ತೆ,
0: ಹಲ್ಲಲ್ಲ ಈ ಸೊಳ್ಳೆಗಳಿಗಿರುತ್ತಲ್ಲ ಆ ತರ ಇರುತ್ತೆ. ಸೊ ಅದರಿಂದ ರಸ ಇರುತ್ತೆ ಇದೂ. ಸೊ ಇದನ್ನು ಅಷ್ಟೇ ನಾವು
1: ಮುಳ್ಳು ಬಹುಶಃ
0: ರಸ ಇರುವಂತಹ ಒಂದು ನಾವು ಸ್ಟೈಲೆಟ್ ಅಂತೀವಿ. ಸೊ ಇದನ್ನ ಏನ್ ಮಾಡ್ಬೋದು, ಈ ಮರಗಳಿಗೆ ಎಸ್ಪೆಷಲಿ ಟ್ರೀ ಮಲ್ಬರಿ ಅಂತೀವಿ, ಅದರಲ್ಲಿ ಡೀಸೆಲ್ ಅಥವಾ ಎಣ್ಣೆ ಸಾಬೂನು ಹಾಕ್ಬಿಟ್ಟು ನಾವು ಈ ಬೇರೆ ಇನ್ಸೆಕ್ಟಿಸೈಡ್ಸ್ ಏನಿರುತ್ತೆ ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಪರೋಪಜೀವಿಗಳನ್ನು ಹಾಕಿ, ಯಾವ್ಯಾವ್ದು ಹೇಳಿದ್ನು ನಾನು, ಕ್ರಿಪ್ಟೋಲಿಮಸ್ ಮಾಂಟ್ರೋಜರಿ ಇರ್ಬೋದು, ಸ್ಕಿಮ್ನಸ್ ಕಾಕ್ಸಿವೋರಾ ಅಂತ ಇರುತ್ತೆ, ಪರಾವಲಂಬಿ ಅಥವಾ ಪರಭಕ್ಷಕ ಪರತಂತ್ರ ಜೀವಿಗಳನ್ನು ಹಾಕ್ಬಿಟ್ಟು ಇವನ್ನ ನಿರ್ವಹಣೆ ಮಾಡ್ಕೋಬಹುದು. ಇತ್ತೀಚೆಗೆ ರೈತನ ಒಂದು ಮೇಜರ್ ಕನ್ಸ್ಟ್ರೇ, ನಾವು ಇಲ್ಲಿ ನೋಡ್ದಂಗೆ ನಮ್ಮ ಕಾಲೇಜಿಗೆ ಬರ್ತಾ ಇರ್ತಾರೆ ರೈತರು, ಮೇಡಮ್ ಜಾಸ್ತಿ ಏಪ್ರಿಲ್ ಮೇ ದುಂಬಿಗಳು ಬರ್ತವೆ ಈ ಟೈಮಲ್ಲಿ ಮಾತ್ರ ಬರೋದು,
1: ಬೇಸಿಗೆ ಕಾಲದಲ್ಲಿ ಬರೋದು.
0: ಹೌದು. ಇದನ್ನ ನಾವು
1: ಈ ಏನ್ ಮಾಡಬೇಕು ಇದನ್ನ ನಿರ್ವಹಣೆಗೆ ಅಂತ,
0: ಇದನ್ನ ಈ ತಿಂಗಳಲ್ಲಿ ಬರೋದ್ರಿಂದ ಮಳೆಗಾಲದ ಪ್ರಾರಂಭಕ್ಕೆ ಮುನ್ನಾನೆ ದೊಡ್ಡ ದೊಡ್ಡ ಈ ಅಡ್ಡ ಮಳೆಯ ನಂತರ ಮಣ್ಣಿನಿಂದ ಹೊರಗಡೆ ಬಂದು ಹಾವಳಿಯನ್ನು ಉಂಟು ಮಾಡುತ್ತೆ. ಇದು ಇದು ಯಾವ ತರ ಬಾಧೆ ಮಾಡುತ್ತೆ ಅಂದ್ರೆ, ಇವು ನಿಶಾಚಾರಿಗಳು ಅಂದ್ರೆ ಹಿಪ್ಪುನೇರಳೆ ಎಲೆಗಳನ್ನ ತಿಂದು ನಾಶ ಮಾಡ್ಬಿಡುತ್ತೆ. ಆಮೇಲೆ ಈ ಮರಿ ಹುಳುಗಳು ಮಣ್ಣಿನಲ್ಲಿರುತ್ತೆ, ಬೇರಲ್ಲಿರುತ್ತೆ, ಆಮೇಲೆ ಈ ಬೇರನ್ನು ತಿಂದಾಕುತ್ತೆ, ಆಮೇಲೆ ಎಲೆ ಹಳದಿ ಆಗಕ್ ಬರುತ್ತೆ, ಸಸ್ಯ ಬಾಡೋಗುತ್ತೆ. ಸೊ ಇದು ಬೇರೆ ಬೇರೆ ಗಿಡಗಳಲ್ಲೂ ಕಾಣ್ಬೋದು ನೀವು. ಈಗ ಜಾಲಿ, ನೆಲಗಡಲೆ, ಸೀಬೆ, ಬೇವಿನ ಮರದಲ್ಲೂ ಕಾಣಿಸ್ತದೆ. ನಾವೇನಂತೀವಿ, ಬೇವನ್ನ ಹಾಕಿದ್ರೆ ಹುಳುಗಳು ಸಾಯ್ತವೆ ಅಂತ ಹೇಳ್ತೀವಿ. ಈ ಬೇವ್ಗೆ ಒಂದು ಹುಳ ಇದೆ, ಏಪ್ರಿಲ್ ಮೇದೊಂಬಿಗಳು ಬೇವಿನ ಎಲೆ ತಿಂತವೆ. ಸೊ ಕಬ್ಬು ಮುಂತಾದ ಸಸ್ಯಗಳಲ್ಲಿ ಕಾಣಕ್ ಸಿಗುತ್ತೆ. ಯಾವ ತರ ನಾವು ನಿಯಂತ್ರಣ ಮಾಡ್ಕೋಬಹುದು ಅಂದ್ರೆ, ಇಲ್ಲಿ ಈ ಬೇವಿನ ಗಿಡ ತಿನ್ನೋದ್ರಿಂದ ಅದನ್ನ ನಾವು ಟ್ರ್ಯಾಪ್ ಆಗಿ ಸೆಟ್ ಮಾಡ್ಕೋಬಹುದು. ಈ ಬೇವಿನ ಗಿಡನ ಪಕ್ಕದಲ್ಲಿ ಜಸ್ಟ್ ಕಡ್ಡಿಯನ್ನ ತಗೊಂಡ್ ಬಂದು ಪಕ್ಕದಲ್ಲಿ ನಾಟಿ ಮಾಡ್ಬಿಟ್ಟು ಇಟ್ರೆ ರಾತ್ರಿ ಹೊತ್ತಲ್ಲಿ ಏನ್ ಮಾಡುತ್ತೆ, ಅದು ಹಿಪ್ಪು ನೆಲೆಯಿಂದ ಇಳಿದು ಬಿಟ್ಟು ಈ ಬೇವಿನ ಕಡ್ಡಿ ಮೇಲೆ ಕುತ್ಕೊಳ್ಳುತ್ತೆ. ಅದನ್ನ ನೀವು ತೆಗೆದುಬಿಟ್ಟು ನೀವು ನಾಶ ಮಾಡ್ಕೋಬಹುದು. ಆಮೇಲೆ ರಾತ್ರಿ ವೇಳೆಯಲ್ಲಿ ಈ ಹಿಪ್ಪುನೇರಳೆ ಗಿಡಗಳ ಮೇಲೆ ಈ ದುಂಬಿಗಳನ್ನ ಟಾರ್ಚ್ ಹಾಕೊಂಡು ಒಂದೊಂದಾಗೆ ಆರಿಸ್ಬೇಕು. ರಾತ್ರಿ ಹೊತ್ತಷ್ಟೇ ಬರೋದಿದು, ದಿನದ ಟೈಮ್ ನಿಮ್ಗೆ ಏನು ಮಾಡಕ್ ಸಿಕ್ಕಲ್ಲ, ಹಾರೋಗ್ಬಿಡುತ್ತೆ. ರಾತ್ರಿ ಹೊತ್ತು ಕೂತಿರುತ್ತೆ, ಟಾರ್ಚ್ ಹಾಕೊಂಡು
1: ಕಣ್ಣು ಕಾಣೋದಿಲ್ಲ, ಹಾರೋದಿಲ್ಲ, ಕತ್ಲಲ್ಲಿ
0: ಅಲ್ಲೇ ಇರುತ್ತೆ. ಆಮೇಲೆ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಈ ಸೀಮೆ ಎಣ್ಣೆ ಮತ್ತೆ ನೀರ್ಗೆ ಹಾಕ್ಬಿಟ್ಟು ಸಾಯ್ಸಾಕ್ಬೇಕು ಅದನ್ನ. ಆಮೇಲೆ ಇದು ವಿದ್ಯುತ್ ಆಕರ್ಷಣೆಗೆ ಜಾಸ್ತಿ ಹೋಗುತ್ತೆ. ಸೊ ಅದಕ್ಕೆ ಈ ಲೈಟ್ ಹಾಕಿಟ್ಬಿಟ್ರು ಲೈಟ್ ಹತ್ರನೂ ಬರುತ್ತೆ, ಆವಾಗ ನೀವು ಅದನ್ನ ತಕೊಂಡ್ಬಿಟ್ಟು ನಾಶ ಮಾಡ್ಬಿಡ್ಬೋದು. ಆಮೇಲೆ ಈ ಮೆಲಾಥಿಯಾನ್ ಅಥವಾ ಕಾನ್ಫಿಡಾರ್ ಕೀಟನಾಶಕಗಳನ್ನ ಬಳಸ್ಕೊಂಡು ಕೂಡ ನೀವು ನಿರ್ವಹಣೆ ಮಾಡ್ಬೋದು ಇದನ್ನ. ಸೊ ಇವೆಲ್ಲವೂ ಕೂಡ ಬೇಸಿಗೆಗಾಲದಲ್ಲಿ ಬರುವಂತಹ ಮೇಜರ್ ಕೀಟಗಳು.
1: ಆಯ್ತಾ, ಹಿಪ್ಪುನೇರಳೆ ಬೆಳೆಯಲ್ಲಿ ಬರುವಂತಹ ಕೀಟಗಳು.
0: ಹಾ ಹೌದು, ಇಲ್ಲಿ ಒಂದನ್ನ ನಾನು ಮೆನ್ಷನ್ ಮಾಡ್ತೀನಿ. ಯಾಕಂದ್ರೆ ರೇಷ್ಮೆ ಬೆಳೆಯಲ್ಲಿ ನಾವು ನೋಡಿರಂಗೆ DDVP ಅಂತ ಒಂದಿತ್ತು. ಆ DDVP ಅನ್ನೋದನ್ನ ಪ್ರತಿಯೊಂದು ಕೀಟ, ಈ ಬೇಸಿಗೆಗಾಲ ಅಲ್ಲ, ಮಳೆಗಾಲ ಅಲ್ಲ, ಚಳಿಗಾಲ ಇಲ್ಲ, ಯಾವ ಒಂದು ಕೀಟ ಬಂದ್ರು ಅದನ್ನೇ ಹೊಡಿತಾ ಇದ್ರು ರೈತರು. ಪ್ರತಿ ಒಂದಕ್ಕೂ ಅದು ರಾಮಬಾಣ ಆಗಿತ್ತು. DDVP ಅಂತ ಹೇಳಿ ನುವಾನ್ ಅಂತ ಹೇಳ್ತೀವಿ, ಅದನ್ನ ಸಡನ್ ಆಗಿ ಬ್ಯಾನ್ ಮಾಡ್ಬಿಡ್ತಾರೆ ರೈತರಿಗೆ ಆತಂಕ. 2020 ಇಂಡಿಯನ್ ಗವರ್ಮೆಂಟ್ ಬ್ಯಾನ್ ಮಾಡ್ಬಿಡುತ್ತೆ. ಈಗ ರೈತರಿಗೆ ಬೇರೆ ಯಾವ್ದು ಯೂಸ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಅದ್ರ ಬಗ್ಗೆ ಈಗ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಾಕಷ್ಟು
1: ಸಂಶೋಧನೆ
0: ಮಾಡ್ತಾ ಇದ್ದಾರೆ.
1: ಪರ್ಯಾಯ ಏನಾದ್ರೂ ಕೊಡ್ತಾರೆ,
0: ಕೊಡ್ತಾರೆ 2-3 ಡೈನೋಟೋಫ್ಯೂರಾನ್ ಅಂತ ಹೇಳ್ಬಿಟ್ಟು ತುಂಬಾ ಒಳ್ಳೆ ಒಂದು ಕೀಟನಾಶಕ, ಅದು ಗ್ರೀನ್ ಲೇಬಲ್ಡ್. ಈಗ ಕೀಟನಾಶಕಗಳಲ್ಲಿ ಬೇರೆ ಬೇರೆ ಲೇಬಲ್ ಇರ್ತವೆ, ಕೆಂಪು, ಹಳದಿ, ನೀಲಿ, ಹಸಿರು. ಸೊ ಇದು ಈ DDVP ನೀಲಿದಾಗಿತ್ತು. ಆದ್ರೆ ಇದು ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶಗಳಲ್ಲೂ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಇದು ಪರಿಸರ ಕಲ್ದೇನೆ ನಮ್ಮ ಹೆಲ್ತ್ಗೂ ಹಾನಿಕಾರಕ. ನರನ್ ಮಂಡಲ ಇರುತ್ತಲ್ಲ, ನರ್ವಸ್ ಸಿಸ್ಟಮ್ ಮೇಲೆ ಇದು ಎಫೆಕ್ಟ್ ಮಾಡುತ್ತೆ,
1: ಅದಕ್ಕಾಗಿ ಅದನ್ನ ಬಂದ್ ಮಾಡಿದ್ದಾರೆ.
0: ಹೌದು, ಇದು ಸ್ಲೋಲಿ ನಮ್ಗೆ ನರ್ವಸ್ ಸಿಸ್ಟಮ್ನೆ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಸೊ ಇದರ ಬದಲಾಗಿ ನಾವು ಬೇರೆ ಔಷಧಿಗಳನ್ನ ಹೊಡಿಬೇಕು,
1: ಬಳಸಬೇಕಾಗುತ್ತೆ. ತುಂಬಾ ಸಂತೋಷ ಡಾಕ್ಟರ್ ಯಶಿಕಾ MP ಅವರೇ, ಪ್ರಸ್ತುತ ಚಿಂತಾಮಣಿಯ ರೇಷ್ಮೆ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಇವತ್ತು ಬೇಸಿಗೆ ದಿನದಲ್ಲಿ ಹಿಪ್ಪುನೇರಳೆ ಬೆಳೆಯಲ್ಲಿ ಬಾಧಿಸುವ ಕೀಟಗಳ ನಿರ್ವಹಣೆ ಹೆಂಗೆ ಮಾಡಬೇಕು, ಯಾವ ಥರ ಅವನ್ನ ತಡೆಗಟ್ಟಬಹುದು, ಈಗಾಗಲೇ ಯಾವ್ಯಾವ ಥರದ ಹಾನಿಯನ್ನು ಅವು ಉಂಟು ಮಾಡ್ತಾ ಇದ್ದಾವೆ, ಈ ಎಲ್ಲ ಮಾಹಿತಿಯನ್ನು ನಮ್ಮ ರೈತರಿಗೆ, ಅದು ರೇಷ್ಮೆ ಬೆಳೆಗಾರರಿಗೆ ನೀಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ಕೆಲವು ರೇಷ್ಮೆ ಬೆಳೆಗಾರರು ಮತ್ತು ರೈತರು ಇರ್ತಾರೆ, ಅವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ, ತಮ್ಮ ನಂಬರನ್ನು ಕೊಡಿ ಡಾಕ್ಟರ್ ಯಶಿಕಾ ಅವರೇ.
0: ನನ್ನ ನಂಬರ್ ಬರ್ಕೊಳ್ಳಿ, 9590868412, 9590808412.
1: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಕೃಷಿ ರಂಗದಲ್ಲಿ ಬೇಸಿಗೆಯಲ್ಲಿ ಹಿಪ್ಪುನೇರಳೆಯಲ್ಲಿ ಬಾಧಿಸುವ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಯಶಿಕಾ MP ಅವರೊಡಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇದೀಗ ಕೇಳೋಣ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ್ ವಾದನ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇರ್ ವಾದನ ಕೇಳಿದಿರಿ.

ರೈತ ಬಾಂಧವರೇ, ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ ಕುರಿತು ಡಾಕ್ಟರ್ ವೀರೇಗೌಡ ಅವರೊಡಗಿನ ಸಂದರ್ಶನವನ್ನ ಕೇಳಲಿದ್ದೀರಿ. ಇವರನ್ನ ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ.

0: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
2: ಆಕಾಶವಾಣಿ ಸಮಯ 7:35 ಗಳಾಗಲಿದೆ. ಇನ್ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುಎಇಗೆ ಭೇಟಿ ನೀಡಿದ್ದಾರೆ. ಅಬುದಾಬಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಪ್ರಧಾನಿ ಅವರ ವಿಮಾನವು ಯುಎಇ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆಯೇ ಯುಎಇ F-16 ವಿಮಾನಗಳು ಬೆಂಗಾವಲು ಪಡೆಯಾಗಿ ಕಾರ್ಯನಿರ್ವಹಿಸಿದವು. ನಂತರ ನಡೆದ ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ಭದ್ರತಾ ಸಹಕಾರವನ್ನು ಸಾಂಸ್ಥಿಕಗೊಳಿಸುವ ಮಹತ್ವದ ಹೆಜ್ಜೆಯಾದ ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆ ಒಪ್ಪಂದಕ್ಕೆ ಎರಡು ಕಡೆಯವರು ಸಹಿ ಹಾಕಿದರು. ಇದೇ ವೇಳೆ ಕಚ್ಚಾ ತೈಲ ಪೂರೈಕೆ ಕುರಿತ ಪ್ರತ್ಯೇಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ಪಶ್ಚಿಮ ಕರಾವಳಿಯ ವಡಿನಾರ್ನಲ್ಲಿ ಹಡಗು ದುರಸ್ತಿ ಘಟಕ ಸ್ಥಾಪಿಸುವ ಒಪ್ಪಂದಕ್ಕೆ ಉಭಯ ಕಡೆಯವರು ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಯುಎಇ ನಡುವಿನ

0: ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ವಿವಿಧ ವಲಯಗಳಲ್ಲಿ ಬಲವಾಗಿ ಬೆಳೆಯುತ್ತಲೇ ಇದೆ ಎಂದು ಹೇಳಿದರು. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟಪರ್ತಿಯಲ್ಲಿ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಎಎಂಸಿಎ ಸೌಲಭ್ಯಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಶಂಕುಸ್ಥಾಪನೆ ನೆರವೇರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಹೊಸದಾಗಿ ಪ್ರಾರಂಭಿಸಲಾದ ರಕ್ಷಣಾ ಯೋಜನೆಗಳು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತವೆ, ಕೈಗಾರಿಕಾ ಬೆಳವಣಿಗೆಯನ್ನು ವೇಗಗೊಳಿಸುತ್ತವೆ ಮತ್ತು ಯುವಕರಿಗೆ ದೊಡ್ಡ ಪ್ರಮಾಣದ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತವೆ ಎಂದು ಹೇಳಿದರು. ನಿರ್ಣಾಯಕ ಭದ್ರತಾ ಸಂದರ್ಭಗಳಲ್ಲಿ ಭಾರತ ಇನ್ನು ಮುಂದೆ ವಿದೇಶಗಳನ್ನು ಅವಲಂಬಿಸಲು ಸಾಧ್ಯವಿಲ್ಲ, ನಿಜವಾದ ರಾಷ್ಟೀಯ ಭದ್ರತೆಯು ಸ್ವಾವಲಂಬನೆಯ ಮೇಲೆ ಅವಲಂಬಿತವಾಗಿರಬೇಕು ಎಂದರು. ದೇಶೀಯ ರಕ್ಷಣಾ ಉತ್ಪಾದನೆಯು 2014 46,000 ಕೋಟಿ ರೂಪಾಯಿಗಳಿಂದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಪ್ರಸ್ತುತ 1,54,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. 2014 600 ಕೋಟಿ ರೂಪಾಯಿಯಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಭಾರತ ಬೆಳೆಯುತ್ತಿರುವ ಜಾಗತಿಕ ಉತ್ಪಾದನಾ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರ 3 ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ. ಕರ್ತವ್ಯ ಲೋಪ, ಸಂತ್ರಸ್ತೆಯ ಪೋಷಕರಿಗೆ ಹಣದ ಬೇಡಿಕೆ ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಮಾಧ್ಯಮ ಸಂವಾದಗಳನ್ನು ನಡೆಸಿರುವುದು ಸೇರಿದಂತೆ ಹಲವು ಆರೋಪಗಳ ಮೇಲೆ ಕೋಲ್ಕತ್ತಾ ಪೊಲೀಸ್ ಆಯುಕ್ತ ವಿನೀತ್ ಗೋಯಲ್, ಮಾಜಿ ಉಪ ಆಯುಕ್ತರಾದ ಇಂದಿರಾ ಮುಖರ್ಜಿ ಮತ್ತು ಅಭಿಷೇಕ್ ಗುಪ್ತಾ ಅವರನ್ನು ಅಮಾನತುಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಇವರ ವಿರುದ್ಧ ಇಲಾಖಾ ತನಿಖೆ ನಡೆಸಲಿದೆ ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೈದ್ಯೆಯಾಗಿದ್ದ ಸಂತ್ರಸ್ತೆಯನ್ನು 2024 ಆಗಸ್ಟ್ನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಆಕೆಯ ಪೋಷಕರು ನ್ಯಾಯಕ್ಕಾಗಿ ನಿರಂತರವಾಗಿ ಪ್ರತಿಪಾದಿಸಿದ್ದಾರೆ ಎಂದರು. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, ಜೂನ್ 21 ದೇಶಾದ್ಯಂತ ಮರುಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3 ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ದತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲಾ ಪಾಲುದಾರ ರಾಷ್ಟಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026 ದಿನದ ಮುಕ್ತ ಅಧಿವೇಶನವನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಇಂಡಿಯಾ 2026 ವಿದೇಶಾಂಗ ಸಚಿವ ಸಭೆಯ ನೇಪಥ್ಯದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಲೇಷ್ಯಾದ ವಿದೇಶಾಂಗ ಸಚಿವ ಮೊಹಮ್ಮದ್ ಹಸನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಭಾರತ ಮಲೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ ಇಂದು ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿತು. ಇಲ್ಲಿ ಸರಸ್ವತಿ ದೇವಾಲಯವಿತ್ತು ಮತ್ತು ಆ ಸ್ಥಳವು ಸಂಸ್ಕೃತ ಕಲಿಕೆಯ ಕೇಂದ್ರವಾಗಿತ್ತು ಎಂದು ನ್ಯಾಯಾಲಯ ಹೇಳಿದೆ.

ಮುಸ್ಲಿಂ ಸಮುದಾಯ ಇದನ್ನು ಕಮಲ್ ಮೌಲಾ ಮಸೀದಿ ಎಂದು ಕರೆಯುತ್ತಾರೆ. ಮುಸ್ಲಿಮರು ಆ ಸ್ಥಳದಲ್ಲಿ ನಮಾಜ್ ಮಾಡಲು ಅವಕಾಶ ನೀಡಿದ್ದ ಹಿಂದಿನ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಮಸೀದಿ ನಿರ್ಮಿಸಲು ಪರ್ಯಾಯ ಭೂಮಿಗಾಗಿ ಮುಸ್ಲಿಂ ಕಡೆಯವರು ಸರ್ಕಾರವನ್ನು ಸಂಪರ್ಕಿಸಬಹುದು ಎಂದು ನ್ಯಾಯಾಲಯ ಹೇಳಿದೆ. ನ್ಯಾಯಮೂರ್ತಿಗಳಾದ ವಿಜಯ್ ಕುಮಾರ್ ಶುಕ್ಲಾ ಮತ್ತು ಅಲೋಕ್ ಅವಸ್ಥಿ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವರದಿ ಮತ್ತು ಪುರಾತತ್ವ ಶಾಸ್ತ್ರದ ಪುರಾವೆಗಳ ಆಧಾರದ ಮೇಲೆ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ. ನ್ಯಾಯಾಲಯವು ಭೋಜಶಾಲಾ ಸಂಕೀರ್ಣದ ಆಡಳಿತ ಮತ್ತು ನಿರ್ವಹಣೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಗಾಗಿ ಭಾರತ ಹೆಚ್ಚಿನ ಪಾತ್ರ ವಹಿಸಬಹುದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಸಂಬಂಧಿಸಿದ ಯಾವುದಕ್ಕೂ ಮಿಲಿಟರಿ ಪರಿಹಾರವಿಲ್ಲ. ಹಾರ್ಮೋಜ್ ಜಲಸಂಧಿಯ ಮೂಲಕ ಎಲ್ಲಾ ಹಡಗುಗಳನ್ನು ಸಾಗಿಸಲು ಇರಾನ್ ಸಹಾಯ ಮಾಡಲು ಸಿದ್ದವಾಗಿದೆ ಎಂದು ತಿಳಿಸಿದರು. ಹಾರ್ಮೋಜ್ ಜಲಸಂಧಿಯಲ್ಲಿನ ಪರಿಸ್ಥಿತಿ ಈಗ ತುಂಬಾ ಜಟಿಲವಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಗ್ಗೆ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸುವುದನ್ನು ಹೊರತುಪಡಿಸಿ ಯಾವುದೇ ಪರಿಹಾರವಿಲ್ಲ. ಭಾರತದ ಯಾವುದೇ ರಚನಾತ್ಮಕ ಪಾತ್ರವನ್ನು ಇರಾನ್ ಸ್ವಾಗತಿಸುತ್ತದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದರು. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿಂದು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿ ರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸೆಮಿಫೈನಲ್ ಪ್ರವೇಶಿಸಿದೆ. ಈ ಜೋಡಿ ಜಪಾನಿನ ಟಕುಮಿ ನೊಮುರಾ ಮತ್ತು ಯುಎಚ್ಇ ಶಿಮೊಗ್ಗಾಮಿ ಜೋಡಿಯನ್ನು 21-12, 21-13 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಸಿಂಗಲ್ಸ್ನಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಮತ್ತು ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ದ 21-19, 18-21, 15-21 ಸೆಟ್ಗಳಿಂದ ಸೋಲಿಸಿದರು. ಇದಕ್ಕೂ ಮೊದಲು ಅವರು ಡೆನ್ಮಾರ್ಕ್ನ ಅಮಾಲಿ ಶುಲ್ಜ್ ಅವರನ್ನು 21-13, 21-15 ನೇರ ಸೆಟ್ಗಳಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿದೇಶ ಭೇಟಿಗಳ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರಶ್ನಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಸಂಸದರು ವಿದೇಶಿ ಭೇಟಿಗಳ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಬಹಿರಂಗಪಡಿಸುವುದು ಕಡ್ಡಾಯವಾಗಿದೆ. ಎಫ್ಸಿಆರ್ಐ ಕಾಯ್ದೆ 2010 ನಿಬಂಧನೆಗಳನ್ನು ಅನುಸರಿಸಬೇಕು. ಕಾನೂನಿನ ಮುಂದೆ ಎಲ್ಲ ಭಾರತೀಯರು ಸಮಾನರು. ರಾಹುಲ್ ಗಾಂಧಿ ಅವರಿಗೂ ಇದೇ ಮಾನದಂಡಗಳು ಅನ್ವಯವಾಗಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಇದು ಆಕಾಶವಾಣಿ ಬೆಂಗಳೂರು, ಸಮಯ 7:45:31. ಇದೀಗ ಸರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಿರಿಗಂಧ ಕಾರ್ಯಕ್ರಮವನ್ನ ಈ ಸುಂದರವಾದ ಗೀತೆಯೊಂದಿಗೆ ಆರಂಭಿಸೋಣ. ರವಿಚಂದ್ರ ಚಿತ್ರದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ನಾರದ ವಿಜಯ ಚಿತ್ರದ ಗೀತೆ ಇದಾಗಿದ್ದು ಕೆಜೆ ಯೇಸುದಾಸ್ ಅವರ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಅಶ್ವಥ್ ವೈದಿ ಅವರ ಸಂಗೀತವಿತ್ತು.

ಇದೀಗ ಕೇಳೋಣ ರಥಸಪ್ತಮಿ ಚಿತ್ರದ ಗೀತೆಯನ್ನ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ. ಸಾಹಿತ್ಯ ಚಿವುದೇಶಂಕರ್, ಸಂಗೀತ ಉಪೇಂದ್ರ ಕುಮಾರ್.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬ ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನೋರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8 ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.
0: ಸಿರಿಗಂಧದಲ್ಲಿ ಮುಂದಿನ ಗೀತೆಯಾಗಿ ಕೇಳೋಣ. ಮಣ್ಣಿನ ದೋಣಿ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಶ್ರುತಿ ಸೇರಿದಾಗ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳುತ್ತಿರುವಿರಿ. ಗೀತೆಗೆ ಸಾಹಿತ್ಯ ಟಿಜಿ ಲಿಂಗಪ್ಪ ಅವರದು, ಸಂಗೀತ ಚಿ ಉದಯಶಂಕರ್ ಅವರದ್ದು.

400.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಸಿರಿಗಂಧ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಸಮಯ 8:28 ಸೆಕೆಂಡುಗಳು.

0: ಇದೀಗ ಕೇಳೋಣ ಶ್ರೀರಾಮಚಂದ್ರ ಚಿತ್ರದ ಗೀತೆಯನ್ನ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.
1: ಅಯ್ಯೋ ರಾಮ, ಇಲ್ಲೇ ನೋಡ್ತಾ ಇದೀಯಾ?
2: ನೋಡ್ತಾ ಇಲ್ಲ, ಕಣ್ಣು ಮುಚ್ಚಿಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ.
1: ಹಾಡ್ತೀಯಾ?
2: ನೋಡ್ತೀಯಾ?

ಪ್ರತಾಪ್ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಸುಂದರವಾದ ಗೀತೆಗಳನ್ನು ಕೇಳುತ್ತಿದ್ದೀರಿ. ಸಮಯ 8:38 ಸೆಕೆಂಡುಗಳು.

ಆಕಾಶವಾಣಿ ಬೆಂಗಳೂರು, ಸಮಯ 9:15:11. ಇದೀಗ ಕೇಳೋಣ ಎಂ ಪ್ರಭಾಕರ್ ಅವರು ಹಾಡಿರುವ ಭಾವಗೀತೆಗಳನ್ನು.

ಶ್ರೋತೃಗಳೇ, ಇದುವರೆಗೂ ಎಂ ಪ್ರಭಾಕರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಡಾಕ್ಟರ್ ಶಿವರುದ್ರಪ್ಪ, ಸಾಸಿ ಮರುಳಯ್ಯ, ಸಿ ವರದರಾಜರಾವ್ ಅವರ ಕೃತಿಗಳಲ್ಲಿ ಈ ಭಾವಗೀತೆಗಳು ಮೂಡಿಬಂದವು. ಭಾವಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ 9:30 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕರೆಂಟ್ ಅಫೇರ್ಸ್.

ಆಕಾಶವಾಣಿ ಬೆಂಗಳೂರು. ಸಮಯ 10:19. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಜಯಶ್ರೀ ಪ್ರಸಾದ್ ಅವರಿಂದ ವೀಣಾ ವಾದನ.

ಇದುವರೆಗೂ ಜಯಶ್ರೀ ಪ್ರಸಾದ್ ಅವರಿಂದ ವೀಣಾವಾದನ ಕೇಳಿದಿರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:30. ಇದೀಗ ಗೀತಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಮೆಲೋಡಿ ಟೈಮ್.

ಆರಂಭದಲ್ಲಿ ಕೇಳೋಣ ಸ್ಪರ್ಶ ಚಿತ್ರದ ಗೀತೆಯನ್ನ. ಹರಿಹರನ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಎಂಎನ್ ವ್ಯಾಸರಾವ್ ಅವರದು, ಸಂಗೀತ ಹಂಸಲೇಖ ಅವರದಾಗಿದೆ.

ಇದೀಗ ಕೇಳಿ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿ, ಅಲ್ಕಾ ಯಾಜ್ಞಿಕ್ ಹಾಗೂ ಅಮಿತ್ ಕುಮಾರ್ ಅವರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಸಮೀರ್ ಅವರದು, ಸಂಗೀತ ಜತೀನ್ ಹಾಗೂ ಲಲಿತ್.

ಗೀತಚಂದ್ರಿಕೆಯಲ್ಲಿ ಮುಂದಿನ ಗೀತೆಯಾಗಿ ಕೇಳಿ ಮುತ್ತಣ್ಣ ಚಿತ್ರದ ಗೀತೆಯನ್ನ ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಗೀತರಚನೆ ಹಾಗೂ ಗೀತೆಗೆ ಸಂಗೀತ ಹಂಸಲೇಖ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜೋಡಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ಗೀತಚಂದ್ರಿಕೆ ಮೆಲೋಡಿ ಟೈಮ್ನಲ್ಲಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಇದೀಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ಸಂಗೀತ ಕಾರ್ಯಕ್ರಮ. 6:30 ಚಿಂತನ ಪ್ರೊಫೆಸರ್ ಸಂತೋಷ್ ನಾಯಕ್ ಅವರಿಂದ. 6:35 ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಎಂ ಪೂಜಾ ಅವರಿಂದ. 7:45 ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇನ್ನು ನಾಳೆ ಬೆಳಿಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ ಸಿನಿಮಾ ನಟ ಬಿರಾದಾರ್ ಅವರೊಂದಿಗೆ ಸಂದರ್ಶನ ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು. 8:20 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಿಗ್ಗೆ 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನ್ಹೆರೆ ಪಲ್. 11:00 ಸವಿ ನೆನಪು. 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ ಅಧಿಕಸ್ಯ ಅಧಿಕ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ. ನಂತರ ಭಕ್ತಿಗೀತೆ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ ಸಹಕಾರ ರಮಾ ಕುಲಕರ್ಣಿ. ಇನ್ನು ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಡಿಬರಲಿದೆ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಪಿಎಂ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಕುರಿತು ಮಾಹಿತಿ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾ ಎಎಸ್ ಶಂಕರ್.